0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಯಕ್ಷ ಸಮಾಗಮದಲ್ಲಿ. ಹೌದು, ಇವತ್ತು ಯಕ್ಷ ಸಮಾಗಮ ಬಾರಿ ಗೊಡ್ಜ್ ಗೊಡ್ಜ್ ಗೊಡ್ಜ್ ಇರುತ್ತೆ ಅಂತಕ್ಕಂಥ ಕೇಂದ್ರ. ನಮ್ಮೊಟ್ಟಿಗೆ ಈಗಿನ ವಿದ್ಯಾರ್ಥಿಗಳು, ಈಗಿನ ಯಂಗ್ಸ್ಟರ್ಸ್, ಈಗಿನ ಯುವ ಜನರೆಲ್ಲ ಯಕ್ಷಗಾನ ಅಂದ್ರೆ ತುಂಬಾ ಜನಕ್ಕೆ ಇಷ್ಟವೇ. ನಮ್ಮ ಬದಿಯರಿಗಂತೂ, ನಮ್ಮ ಕುಂದಾಪುರ ಬದಿಯರಿಗಂತೂ ಆಟ

0: ಅಂದ್ರೆ ಸಾಕು, ಚಂಡಿ ಶಬ್ದ ಓಳ್ಕೇಂಡ್ರೆ ಇಲ್ಲೆಲ್ಲ ಹಸಿ ಚಂಪೆ ಎಲ್ಲ ಚೆಂಚ್ಕೊಂಡು ಹೊರಟ ಆಗಿರತ್ತ, ಅಷ್ಟು ಪ್ರೀತಿ. ಆದ್ರೆ ಈಗಿನ ದಿನದಲ್ಲಿ ಯಕ್ಷಗಾನ ಕೂಡ ಒಂಥರ ಟ್ರೆಂಡ್ ಟ್ರೆಂಡ್ ಟ್ರೆಂಡ್ ಅನ್ಸುತ್ತೆ. ಒಂದು ಭಾಗವತರು ಒಂದು ಪದ್ಯ ಹಾಡ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ರೆ ಎಷ್ಟು ಜನ ಕಾಂತ್ರ, ನಮ್ಗನ್ಸು ಯಕ್ಷಗಾನ ಇಷ್ಟು ಕಾಂತ್ರ ಅಂತ. ಆಕ್ಚುಲಿ ಕಾಂತ್ರ ಆತರ ಟ್ರೆಂಡ್ ಗಳು ತುಂಬಾ ಇದಾವೆ. ಈಗ ಆ ಟ್ರೆಂಡ್ ಗಳನ್ನ ಹುಟ್ಟು ಹಾಕಿರೋರೆ ಇವತ್ತು ನಮ್ಮ ಯಕ್ಷ ಸಮಾಗಮದಲ್ಲಿ ಇವತ್ತು ಇಪ್ಪದ ಈಗಿನ ಯುವ ಜನರು. ಈ ಯಕ್ಷಗಾನ, ಈ ಆಟ, ಈ ಪ್ರಸಂಗ, ಈ ಭಾಗವತರು ಇದ್ದಲ್ಲ ನಾ ಹೊಯ್ಕೆ ಅಂತ. ಒಂದೊಂದು ಕಾಲದಲ್ಲಿ ಕಾಳಿಂಗ ನೌಡ್ರು ಭಾಗವತಿಕೆಗೆ ಇದ್ರಂದ್ರೆ ಎಲ್ಲರೂ ಅಷ್ಟೂ ಒಂಬರು 9,000 10,000 ಎಷ್ಟೋ ಆತರ ಕತೆ ಹೇಳ್ತಾರ. ಇಷ್ಟಪ್ಪ ಜನ ಬಂದು ಕೂಕೊಂಡು ಆ ರೀತಿಯಲ್ಲಿ ಯಕ್ಷಗಾನ ಕಾಮಂತ ದಿನಗಳು. ಇವತ್ತು ಮನರಂಜನೆ ಇಷ್ಟಪ್ಪ ಇದ್ರು ಇವತ್ತಿಗೂ ಆಟಕ್ಕೆ ಹೋತ್ರ. ಒಂದು ಪ್ರಸಂಗ ಅಂದ್ರೆ 3,000 4,000 ಅರೆ ಹ್ಯಾಂಗ್ ಅಂತಕೇಂದ್ರೆ, ಒಂದು ಪ್ರಸಂಗದ ಕಥೆ, ಇನ್ನೊಂದು ಅದ್ರ ಭಾಗವತರು. ಅದನ್ನೇ ಹೇಳಕ್ ಹೋತಿಪ್ಪದ್ ನಾನು. ಇವತ್ತಿನ ಯಕ್ಷ ಸಮಾಗಮದಲ್ಲಿ ನಮ್ಮೊಟ್ಟಿಗೆ ಅತಿಥಿಯಾಗಿರುವವರು ಗಣೇಶ ಆಚಾರ್ಯ ಬಿಲ್ಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ರಿ ಗಣೇಶ ಆಚಾರ್ಯ ಅವರ?
1: ಚೆನ್ನಾಗಿದೆ.
0: ಹುಷಾರಿದ್ರ್ಯಾ?
1: ಹೌದು.
0: ಓಕೆ. ಆಕ್ಚುಲಿ ನಾ ಗಣೇಶ ಆಚಾರ್ಯ ಅಂದ್ರೆ ಎಷ್ಟು ದೊಡ್ಡವರು ಅಂತ ಅನ್ಕೊಂಡಿದ್ದೆ. ನಾವು ಭಾಗವತರನ್ನ ರಂಗಸ್ಥಳದಲ್ಲಿ ಕಾಂಬತಿಗೆ ಅದೊಂದು ಕಾಂಬುದೊಂದು ಬೇರೆ ಇರುತ್ತೆ. ಆದ್ರ ಕಡೆ ಕಾಂಬತಿಗೆ 27 ವರ್ಷದ ತರುಣ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ನನ್ ಕುತೂಹಲ ಎಂತಂದ್ಕೇಂದ್ರೆ, ಗಣೇಶ್ ಆಚಾರ್ಯ, ಈಗ ನೀವು ಈ ಯಕ್ಷಗಾನನ ಯಾವ ವಯಸ್ಸಿಂದ ಕಲಿಕಂದು ಅಂದ್ಕಂಡ್ರಿ? ಕೊಲುಕು ಆದ್ದಲ್ಲ, ನಾನು ಆಟಕ್ಕೆ ಹೋಯ್ಕ ನಾನು ಕಲಿಕಂತ ಯಾವ ವಯಸ್ಸಿಂದ ಅಂದ್ಕಂಡ್ರಿ?
1: ನಾನು ಕೇಂದ್ರಕ್ಕೆ ಸೇರಿದ್ದು 2012.
0: ಓಕೆ. ಅಷ್ಟು ನಿಮ್ಗೆ ಎಷ್ಟು ವರ್ಷ?
1: ಈಗ ಒಂದು 15 ವರ್ಷ ಆಗಿರ್ಬೋದೇನ.
0: 15 ವರ್ಷದ
1: ಆವಾಗ ಹಂಗಾರ್ಕಟ್ಟೆ ಕೇಂದ್ರಕ್ಕೆ ನನ್ನ ಮಾವನಾದ ಎಳ್ಳಂಪಲ್ಲಿ ಜಗನ್ನಾಥಾಚಾರ್ಯ ಅಂತವರು ನನ್ನ ಸೇರಿಸಿದ ಕೇಂದ್ರ,
0: ಯಕ್ಷಗಾನ ಕಲಾ ಕೇಂದ್ರ ಹಂಗಾರಕಟ್ಟೆ.
1: ಅಲ್ಲಿ ನಾನು 2 ವರ್ಷ ಕೇಂದ್ರದಲ್ಲಿ ಶಾಲೆಗೆ ಹೋಗ್ತಾ, ನಿಮ್ಮ ಸಾಸ್ತಾನ ಗುಣ್ಮಿ, ಅಲ್ಲಿ ಆ ಶಾಲೆಗೆ ಹೋಗ.
0: ನೀವು ಗುಣ್ಮಿ ಶಾಲೆಗೆ ಹೋದ? ನಾನು ಅದೇ ಶಾಲೆಗೆ ಹೋದ.
1: ಅಲ್ಲಿ ಹೋಗ್ತಾ ಕೇಂದ್ರದಲ್ಲಿ ಉಳಿತಾ, ಅಲ್ಲೇ
0: ಕೇಂದ್ರದಲ್ಲಿ ಉಳ್ಕೊಂಡೆ ನೀವು ಯಕ್ಷಗಾನ ಕಲ್ತವ್ರು. ಅದು ಕಲಿಯೋದಾಯ್ತಲ್ಲ, ನೀವೊಂದು ಏಜ್ ಅಲ್ಲಿ ಡಿಸೈಡ್ ಮಾಡ್ತೀರಿ ಗೊತ್ತಾ, ನೀವು ಆಟ ಕಾಂತ ಕಾಂತ ನೀವು ಒಂದು ಇನ್ಸ್ಪೈರ್ ಆಗ್ಬಿಡ್ತ್ರಿ. ಒಂದಿನ ನಾನು ಭಾಗವತ ಆಯ್ಕ, ಒಂದಿನ ನಾನು ವೇಷ ಹಾಕಕ್ಕ, ಒಂದು ದಿನ ನಾನು ಚಂಡೆ ಬಡಿ, ಇದು ಆ ಥರದೊಂದು ಕನಸು ಬಂದ್ಬಿಡುತ್ತೆ. ನಿಮ್ಗೆ ಅದು ಯಾವ ವಯಸ್ಸಲ್ಲಿ ಬಂತು?
1: ಅದು ನನಗೆ ಕೇಂದ್ರದಲ್ಲಿ ಇರುವಾಗಲಿ, ಕೇಂದ್ರದಲ್ಲಿ ನಾನು ಆವಾಗ ನಗರ ಸುಬ್ರಹ್ಮಣ್ಯ ಆಚಾರ್ಯ ಪದ್ಯಗಳೆಲ್ಲ ಕೇಳ್ತಿದ್ದೆ. ಅವ್ರ ಪದ್ಯ ಎಲ್ಲ ಕೇಳಿ ನಾನು ಇನ್ಸ್ಪೈರ್ ಆಗಿದ್ದು. ಜನಸಾಲೆ ರಾಘವೇಂದ್ರ ಆಚಾರ್ಯ, ರಾಘವೇಂದ್ರ ಮೇಯರ್ ಹಾಲೇಡಿ, ನಾವು ಹೆರಂಜಾರ್ ಗೋಪಾಲ ಗಣಿಗರು, ಇವ್ರ ಪದ್ಯ ಎಲ್ಲ ತುಂಬ ಕೇಳಿದೆ. ಇವರಾಗಿ ಭಾಗವತಿ ಆಗಬೇಕು, ಕೇಂದ್ರದ ಇರುವಾಗಲೇ ನಾ ಅಭ್ಯಾಸ ಮಾಡ್ತಿರುವಾಗಲೇ ಇವರಾಗಲಿ ಒಂದು ಭಾಗವತಿ ಆಗಬೇಕು, ಅವರಾಗಲಿ ಆದಿದ್ರು ಸ್ವಲ್ಪ ಟ್ರೈ ಮಾಡ್ಬೇಕು,
0: ಟ್ರೈ ಮಾಡ್ಕಂತ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ ಎಂತಂದ ಕೇಂದ್ರೆ, ನೀವು ಕೇಂದ್ರದಲ್ಲಿ 20ಗೆ ನಿಮ್ಗೆ ಈ ತರ ಆಸೆ ಬಂದದ್ದು, ಆದ್ರೆ ನೀವು ಕೇಂದ್ರಕ್ಕೆ ಹೋದ್ಯಂತಕ್ಕೆ?
1: ಕೇಂದ್ರಕ್ಕೆ ಹೋಗಿದ್ದು ನಾನು ಶಾಲೆಯಲ್ಲಿ ಇರುವಾಗ ಭಜನೆ ಹೇಳುದು, ಭಾವಗೀತೆ ಇದೆಲ್ಲ ಹೇಳುವ ಹವ್ಯಾಸ ಇದ್ದಿತ್ತು.
0: ಆಗಲಿಕ್ಕೆ
1: ಶಾಲೆಗೆ ಹೋಗ್ತಾನೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುದು. ಶಾಲೆಯಲ್ಲಿ ನಾವು ಬೇಸಿಗೆ ರಜೆ ಸಿಕ್ಕಿದಾಗ ಎಳ್ಳಂಪಳ್ಳಿ ಜಗನ್ನಾಥಾಚಾರ್ಯ ಅಂತ ಹೇಳಿ ಮಾವ ಅವರು, ಅವ್ರ ಮನೆಗೆ ಹೋದಾಗ ಭಜನೆ ಮಾಡುದ ಸಂಸ್ಕೃತಿಯಲ್ಲಿ ಇದೆ, ಅವಾಗ ಇರ್ತಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ಭಜನೆ ಮಾಡುದು, ನನ್ನ ಸ್ವರ ನೋಡಿ ಅವರೇ ನನ್ನ ಕೇಂದ್ರಕ್ಕೆ ಸೇರಿಸಿದ್ರು.
0: ಓ, ನಿಮ್ ಮಾವಂಗ ಅನ್ಸ್ತು, ನನ್ನ ಅಳಿಯ ಒಬ್ಬ ಒಳ್ಳೆ ಭಾಗವತ ಆಪುಕು ಸಾಕಂತ. ಅಲ್ದಾ
1: ಸ್ವರ ಅಂದ್ರೆ ಕರೆಕ್ಟ್, ಶ್ರುತಿಯಲ್ಲಿ ಪದ್ಯ ಹೇಳ್ತಿರೋದು ನೋಡಿ ಭಾಗವತಿ ಆದ್ರೂ ಆಗ್ಬಹುದು ಅಂತ ಹೇಳಿ ನನ್ನ ಕೇಂದ್ರಕ್ಕೆ ಸೇರಿ. ನನ್ಗೆ ಆವಾಗಲೇ ಯಕ್ಷಗಾನ ಇಂಟ್ರೆಸ್ಟ್ ಇದ್ದಿತ್ತು.
0: ಚಣಕಿ ಪದಿಗೆಲ್ಲ ಚಂಡಿ ಶಬ್ದ ಕೇಂದ್ರ ಕೂಡ ಆಟಕ್ಕೆ ಓಡ್ತಿದ್ರೆ.
1: ನಮ್ ಕಡೆ ಮಂದರ್ ತಿಮ್ಮಳ ಆಟ ಜಾಸ್ತಿ, ಹೆಚ್ಚು ಮಂದರ್ ತಿಮ್ಮಳ ಆಟ.
0: ಓಕೆ.
1: ಎಕ್ಸಾಮ್ ದಿನವೂ ಆಟಕ್ಕೆ ಹೋಗುದು ಇತ್ತಿತ್ತು.
0: ಅಲ್ಲ, ನೀವು ಓದಿದ್ರಲ್ಲಿ ಹೆಂಗಿದ್ದೀರಿ ಆಗ?
1: ಓದೋದೇ ಸ್ವಲ್ಪ ಡಲ್ ಇದೆ, ಯಕ್ಷಗಾನ ಇಂಟ್ರೆಸ್ಟ್ ಜಾಸ್ತಿ ಇದೆ.
0: ಸ್ವಲ್ಪ ಡಲ್ ಅಂದ್ರೆ ಎಷ್ಟು ಡಲ್? ಇದು ಯಾಕೆ ನಾ ಕೇಂತ ಅಂದ್ಕೇಂದ್ರೆ, ಎಷ್ಟೋ ಮಕ್ಳು ಓದಿದ್ರಲ್ಲಿ ಡಲ್ ಇರ್ತಾರೆ, ಅಲ್ಲಿಗೆ ಅವ್ರ ಭವಿಷ್ಯ ಮುಗ್ದೋಯ್ತಂತ ಅಲ್ಲ, ಅವ್ರದ್ದು ಬೇರೆ ಯಾವುದೋ ಪ್ರತಿಭೆ ಇರುತ್ತೆ, ಸುಪ್ತವಾಗಿರುತ್ತೆ, ಗುಪ್ತವಾಗಿರುತ್ತೆ, ಅದಕ್ಕೆ ಅವರು ಫೋಕಸ್ ಮಾಡ್ರೆ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅಂತ. ನೀವೇ ಅದಕ್ಕೆ ಉದಾಹರಣೆ. ಓದೋದ್ರಲ್ಲಿ ಅಷ್ಟೇನು ಇರ್ಲಿಲ್ಲ ಅಂತ ಹೇಳುವ ನೀವು, ಬಟ್ ನೀವು ಭಾಗವತಿಕೆಯಲ್ಲಿ ಯಾವ ಮಟ್ಟಕ್ಕೆ ಹೊರಿ ಕಾಣಿ ಅಲ್ಲ. ಸೊ ಎಲ್ಲೋ ಒಂದ್ ಕಡೆ ಡೌನ್ ಇದು, ಇನ್ನೊಂದ್ ಎಲ್ಲೋ ಒಂದ್ ಕಡೆ ಅಪ್ ಇರುತ್ತ ಅಂತ ಹೇಳ್ಕೊಂಡು. ಓಕೆ. ಸೊ ಕೇಂದ್ರಕ್ಕೆ ಸೇರಿ ಎಷ್ಟು ಟೈಮ್ ಕೇಂದ್ರದಲ್ಲೇ ಇದ್ದೀರಿ ನೀವು?
1: 2 ವರ್ಷ ಕೇಂದ್ರದಲ್ಲಿ. ಕೇಂದ್ರದಲ್ಲಿ
0: ಎಂತೆಲ್ಲ ಮಾಡ್ರಿ, ಎಂತೆಲ್ಲ ಕಲಿತಿದ್ರಿ ನೀವು ಕೇಂದ್ರದಲ್ಲಿ?
1: ಕೇಂದ್ರದಲ್ಲಿ ಹೆಜ್ಜೆ, ಭಾಗವತಿಗೆ ನಮ್ಗೆ 2 ವರ್ಷ ಪ್ರೀತಿಯಿಂದ ಕಂಡವರು ಐರೋಡಿ ರಾಜಶೇಖರ ಹೆಬ್ಬಾರ್.
0: ರಾಜ್ ಹೆಬ್ಬಾರ್ ಅವರು
1: ನಿಮ್ಗೆಲ್ಲ ಪರಿಚಯ ಇದ್ದ?
0: ಹೌದು, ತುಂಬಾ ಪ್ರೀತಿಯಿಂದ ಕಾಂತ್ರಲ್ಲ ಅವ್ರ ಮನೆಯಂಗ, ಆಲ್ಮೋಸ್ಟ್ ಮನೆಂಗಿದ್ದಂಗೆ.
1: ಹಂಗೆ ಸ್ಟ್ರಿಕ್ಟ್ ಇದ್ದಾರೆ
0: ಮತ್ತಿರ್ಕಲ್ಲ,
1: ತುಂಬಾ ಶಿಸ್ತು ಕಲ್ತಿದ್ದೆ ಅವ್ರ ಹತ್ರ. ಗುರುಗಳಾಗಿ ಸದಾನಂದ ಇದ್ದಾಳು, ಹೊಸಳ ಉದಯ ಕುಮಾರ್ ಅವರು ಇದ್ರು ಅವಾಗ ಭಾಗವತಿಯಲ್ಲಿ. ಅವಾಗ ಹೆಜ್ಜೆಗೆ ಅಂಜೆಗಡ ಅವ್ರು ಬರ್ತಿದ್ರು.
0: ಓಕೆ,
1: ಚಂಡೆಗೆ ಶಿವ ಕೋಟೆ ಶಿವಣ್ಣ ಬರ್ತಿತ್ತು.
0: ಅಲ್ಲ, ನಿಮ್ಗೆ ಮಾವ ಅಂದ್ಕೊಂಡ್ರು ನನ್ನ ಅಳಿಯ ಒಬ್ಬ ಒಳ್ಳೆ ಭಾಗವತಿಕೆ ಮಾಡಬಹುದಂತ, ನಿಮ್ಗೆ ಯಾವಾಗ ಅನಿಸ್ತು? ಈಗ ನೀವು ಹೆಜ್ಜೆ ಕಲ್ತ್ರಿ, ನೀವು ಹೆಜ್ಜೆ ಕಲ್ತ್ರಿ, ಬೇರೆ ಎಲ್ಲದೂ ಕಲಿತೀರಿ ಅಲ್ಲಿ ಕೇಂದ್ರದಲ್ಲಿ ಇದ್ದಾಗ, ನೀವು ಎಲ್ಲದನ್ನು ಕಲ್ತ್ಕಂತ್ರಿ ಅಲ್ಲ. ಸೊ ನಿಮ್ಗೆ ಭಾಗವತಿಕೆ ನಂಗೆ ಅಡ್ಡಿಲ್ಲ ಅಂತ ಅನಿಸ್ತಾ?
1: ಇಲ್ಲ, ನಾನು ಆಕ್ಚುಲಿ ಕೇಂದ್ರಕ್ಕೆ ಹೋಗಿದ್ದು ವೇಷ ಹೆಜ್ಜೆಗಳಿಗೆ. ನಮ್ಗೆ ಆವಾಗ ಭಾಗವತಿ ಬಗ್ಗೆ ಅಂತ ಗೊತ್ತಿಲ್ಲ. ಆಟ ನೋಡ್ಲಿಕ್ಕೆ ಹೋಗ್ತಿದ್ದೆ ನಾವು, ವೇಷಭೂಷಣ ಇದು ನೋಡ್ಲಿಕ್ಕೆ
0: ಹೋಗ್ತಿದ್ದೆ ಜಾಸ್ತಿ ಅಟ್ರಾಕ್ಟ್ ಆಗ್ಬೋದು.
1: ಭಾಗವತಿ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲಿ ಕೇಂದ್ರಕ್ಕೆ ಹೋದಾಗ ಸ್ವರ ಅಭ್ಯಾಸ ಸಹಪಾಸ ಇದು ಮಾಡ್ತಾರೆ.
0: ಓಕೆ,
1: ಇದನ್ನ ನೋಡಿ ಶ್ರುತಿ ಸರಿಯಾಗಿ ಸೇರ್ತಿರುವಾಗ ಗುರುಗಳು ಹೇಳಿದ್ರು ಭಾಗವತಿ ಕಲಿಬಹುದು.
0: ಸದಾನಂದ
1: ಆಯ್ತಾಡ್ರು ಆಯ್ತಾಡ್ರಿ. ಆವಾಗ ನಂಗೆ ಸಭಾರಕ್ಷಣ ಪಾಠಗಳು ಹೊಸ ಉದಯ ಕುಮಾರ್ ಅವರೆಲ್ಲ ಮಾಡಿದ್ರು, ತಾಳಾಭ್ಯಾಸ, ಆಮೇಲೆ ರಾಗಜ್ಞಾನ. ಭಾಗವತ್ಗೆ ಬೇಕಾಗುವುದು ಮೂಲ ರಾಗಜ್ಞಾನ.
0: ಓಕೆ,
1: ಅದೆಲ್ಲ ಗುರುಗಳಾದ ಸದಾನಂದ ಆಯ್ತಾಡ್ರು.
0: ಸೊ ಆ ರಾಗಜ್ಞಾನ ಕಲ್ತಿದ್ದೆ ನೀವು ಅಲ್ಲಿ ಹೋಯ್?
1: ಹೌದೌದು.
0: ಓಕೆ, ಮೊದ್ಲೇನ ಸಂಗೀತದ ಟಚ್ ಎಲ್ಲ ಇರಲಿಲ್ಲ,
1: ಏನು ಗೊತ್ತಿಲ್ಲ.
0: ಓಕೆ,
1: ಅದು ರಾಗಜ್ಞಾನ ಆಗ್ಲಿಕ್ಕೆ ಕಾರಣ ಏನಂದ್ರೆ, ಒಂದೊಂದು ಪ್ರಸಂಗ ಅಭ್ಯಾಸ ಮಾಡಿಸ್ತಿದ್ವಿ. ಈ ಉದಾಹರಣೆ ಕೃಷ್ಣ ಸಂಧಾನ, ಕೃಷ್ಣ ಸಂಧಾನ ಪದ ಸಂಗೀತ ತುಂಬಾ ರಾಗಗಳು ಬರ್ತದೆ, ತುಂಬಾ ರಾಗದ ಪದ್ಯಗಳು ಬರ್ತದೆ. ಆ ರಾಗ ಬಂದಾಗ ಅದ್ರ ರಾಗದ ಬಗ್ಗೆ ಎಲ್ಲ ಪರಿಚಯ ಮಾಡಿಸಿ, ಅದ್ರ ಆರೋಹ ಅವರೋಹ ಹೇಗೆ ಅದೆಲ್ಲ ಹೇಳಿಕೊಟ್ಟು ನಮ್ಗೆ ಹೇಳಿಕೊಡ್ತಿದ್ವಿ.
0: ಓ, ಅಲ್ಲಿಂದ ನಿಮ್ದು ರಾಗಜ್ಞಾನ ಬರ್ತಾ ಹೋಯ್ತು. ಕಡೆಗ್ ನಿಮ್ಗೆ ಅನಿಸ್ತಾ ವೇಷ ಹಾಕೊಂಡ್ ಅಂದ್ಕೊಂಡರ್ ನೀವು, ಕಡೆಗಿಲ್ಲ ನಾನು ಭಾಗವತಿಕೆ ಮಾಡ್ಕೊಂಡ್ ಅನಿಸ್ತಾ?
1: ಕಡೆ ವೇಷ ಮಾಡೋ ಪರಿಸ್ಥಿತಿ ಬಂತು.
0: ಬಂತ? ಎಂತಲ್ಲ ವೇಷ ಮಾಡ್ರಿ ನೀವು
1: ಅಂದ್ರೆ, ನಾನು ಕೇಂದ್ರ ಬಿಟ್ಟೆ ಒಂದ್ 2 ವರ್ಷ ಕಾರಣಾಂತರದಿಂದ ಕೇಂದ್ರ ಬಿಟ್ಟೆ. ಮುಂದರ್ತಿ ಕಾಲೇಜಿಗೆ ಸೇರಿ, ಪಿಯುಸಿ ಕಾಲೇಜ್.
0: ಅಂದ್ರೆ ಓದ್ಕೊಂಡಲ್ಲಿ ಬಿಟ್ರಿ ನೀವು, ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಕೊಂಡ್ ಟೆಂತ್ ಅನ್ಕ ಅಲ್ಲೇ ಮಾಡಿದ್ರಾ? ಓಕೆ,
1: ಮನೇಲಿ ಮೇಳಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಕಾಲೇಜ್ ಹೋಗಿ
0: ಹೋಗಂತ ಹೇಳಿದ್ರು.
1: ಅವಾಗ ಮುಂದರ್ತಿ ಕೇಂದ್ರದಲ್ಲಿ, ಮುಂದರ್ತಿ ದೇವಸ್ಥಾನದಲ್ಲಿ ಊಟದ ವಾರ ಮೇಲ್ಗಡೆ ಯಕ್ಷಗಾನ ಕ್ಲಾಸ್ ಆಗ್ತಿತ್ತು.
0: ಓಕೆ,
1: ಕೆಪಿ ಹೆಗಡೆ ಅವರು ಭಾಗವತಿ ಹೇಳಿಕೊಡ್ತಿದ್ರು.
0: ಓ,
1: ಕೃಷ್ಣಾಚಾರ್ಯ ಅವರು ಚಂಡೆ ಮೊದಲೆ, ರಮೇಶ್ ಗಾಂಡಿಗರು ಅವರು ಹೆಜ್ಜೆ ಎಲ್ಲ ಹೇಳಿಕೊಡ್ತಿದ್ರು. ನಾನು ಕಾಲೇಜ್ ಹೋದ ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲಿ ಹೋಗ್ತಿದ್ದೆ.
0: ಎಂತ ಓದ್ತಿದ್ರಿ ಆಗ ನೀವು? ಪಿ ಯು ಓದ್ತಿದ್ರೆ. ಎಂತ ತಕೊಂಡಿದ್ರಿ ಸ್ಟ್ರೀಮ್?
1: ಆರ್ಟ್ಸ್.
0: ಆರ್ಟ್ಸ್ ತಗೊಂಡಿದ್ರಿ.
1: ಅದಾದ್ಮೇಲೆ ನಾನು ಕಾಲೇಜ್ ಬಿಟ್ಟೆ.
0: ಯಾವ ಕಾಲೇಜಿಗೆ ಓದ್ತಿದ್ದೆ?
1: ಮುಂದರ್ತಿ
0: ಪಿ ಯು ಕಾಲೇಜಿಗೆ. ಕಾಲೇಜ್ ಬಿಟ್ರಿ?
1: ಕಾಲೇಜ್ ಬಿಟ್ಟೆ.
0: ಯಕ್ಷಗಾನ ಸೆಳೆತ ಅಷ್ಟಿತ್ತು.
1: ಹೌದೌದು. ಆಮೇಲೆ ಮತ್ತೆ ಮುಂದರ್ತಿ ಕೇಂದ್ರಕ್ಕೆ ಸೇರಿದೆ ಮಳೆಗಾಲದಲ್ಲಿ. ಕೇಂದ್ರಕ್ಕೆ ಸೇರಿ ಅಲ್ಲಿ ಗುರುಗಳಾದ ಮಹೇಶ್ ಕುಮಾರ್ ಮುಂದರ್ತಿ ಅವರಿದ್ರು, ಕೃಷ್ಣಾಚಾರ್ಯ ಕಟ್ಟೆ ಅವರಿದ್ರು. ಅವರಿಂದ ಸಾಕಷ್ಟು ಭಾಗವತಿಗೆ ಸಭಾರಕ್ಷಣದ ಕಟ್ಟೆ ಅವರಿಂದ ಮತ್ತೆ ಕೇಂದ್ರಕ್ಕೆ ಹೋಗಿ ಅಭ್ಯಾಸ ಮಾಡಿದ್ರಿಂದ ಕಡೆಗೆ ಕೇಂದ್ರ ಮುಗೀತು. ಮೇಳಕ್ಕೆ ಸೇರ್ಬೇಕಂತೇಳಿ, ಭಾಗವತಿ ಸಂಗೀತಕ್ಕೆ ಸೇರ್ಬೇಕಂತೇಳಿ ಅಗ್ರಿಮೆಂಟ್ ಹೋದೆ.
0: ನಿಮ್ಗೆ ಅನ್ಸಿದ್ದು?
1: ಹೌದೌದು.
0: ಇನ್ನು ನಾನು ಹೊಯ್ಲಕ್ಕ ಮೇಳಕ್ಕೆ ಹೊಯ್ಲಕ್ಕ ಅಂತ ಅನ್ಸಿದ್ದು.
1: ಸೇರಿದಾಗ ಸಂಗೀತಗಾರೆಲ್ಲ ಫುಲ್ ಆಗಿತ್ತು, ಅಂದ್ರೆ ಅಗ್ರಿಮೆಂಟ್ ಆಗಿತ್ತು ಆಲ್ರೆಡಿ, ಫಿಕ್ಸ್ ಆಗಿತ್ತು.
0: ಆಗ ನಿಮ್ಮ ಏಜ್ ಎಷ್ಟಿತ್ತು?
1: ಅವಾಗ ಒಂದು 16 ವರ್ಷ
0: ಅಷ್ಟೇ. ಹದಿನಾರು ವರ್ಷ ಅಷ್ಟೇ ಆಗ?
1: ಹೌದು.
0: ಓಕೆ,
1: 16-17 ಹೀಗೆ. ಆದ್ಮೇಲೆ ಮ್ಯಾನೇಜರ್ ದೇವಸ್ಥಾನ ಸಿಬ್ಬಂದಿ ಹೋಗಿದ್ರು, ಹೇಳಿದ್ರು 1 ವರ್ಷ ವೇಷ ಮಾಡು, ನಿನ್ನ ಎಷ್ಟು ವರ್ಷ ಸಂಗೀತ ಅವಕಾಶ ಕೊಡು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ನಾನು ಒಪ್ಪದೆ, ನಮ್ಗೆ ಮನಸ್ಸು ಇದ್ರು ಒಪ್ಪದೆ, ವೇಷ ಮಾಡುದ್ರೆ ಸ್ವಲ್ಪ ಅಲರ್ಜಿ.
0: ಅಷ್ಟೇ ವೇಷ ಬ್ಯಾಡ ಮಗ ಆಯ್ದಿತ್ತು.
1: ಹೌದು,
0: ಬಣ್ಣ ಎಲ್ಲ ಹಾಕಲ್ಲ.
1: ಹೌದೌದು. ಆಮೇಲೆ 1 ವರ್ಷ ವೇಷ ಮಾಡಿದೆ, ಆವಾಗ ತುಂಬಾ ಸಂಗೀತಕ್ಕೆ ಅವಕಾಶ ಸಿಕ್ಕಿತ್ತು. ವೇಷ ಮಾಡ್ತಿರುವಾಗ ಸಂಗೀತಗಾರ ರಜೆ ಇದ್ದಾಗ ಸಂಗೀತ ಮಾಡೋದು ಹೇಗೆ,
0: ಅದು ಅವಕಾಶ ಸಿಕ್ಕಿತ್ತು. ಈ ವೇಷ ಯಾವ್ದೆಲ್ಲ ಹಾಕ್ರಿ?
1: ವೇಷ ಬಾಲಗೋಪಾಲ, ಕ್ಷೇತ್ರಮತಿ ಪ್ರಸಂಗ ಆದಾಗ ಸ್ತ್ರೀ ವೇಷ, ಒಂದು 5 ಜನ ಸ್ತ್ರೀ ವೇಷ ಬರ್ತದೆ.
0: ಮಂದರ್ತಿ,
1: ನಾಗರತಿ, ನೀಲರತಿ ಹತ್ರಿ ಒಂದ್ ಮಾಡ್ತಿದ್ದೆ. ತುಂಬಾ ವೇಷ ಮಾಡಿದ್ವಿ.
0: ನಿಮ್ಗೆ ಸ್ತ್ರೀ ವೇಷ ಒಳ್ಳೆ ಆಗ್ತೇನೋ ಅಲ್ಲ, ಹಂಗ ಅನ್ಸುತ್ತೆ. ಹೌದು. ಕೊನೆಗೆ ನೀವು ಒಂದೊಂದು ವೇಷ ಮಾಡ್ಕೊಂಡು 1 ವರ್ಷ ಹಂಗೆ ಕಳೆದ, ಮಧ್ಯ ಮಧ್ಯ ಸಂಗೀತದ ಅವಕಾಶ ಸಿಕ್ಕರು ಹೋತಿದ್ರಿ.
1: ಮಂಗಳ
0: ಹೆಂಗ ಅನ್ಸುತ್ತೆ ಫಸ್ಟ್ ಟೈಮ್? ಈಗ ನಿಮ್ಗೊಂದ್ ಆಸೆ ಭಾಗವತಿಕೆ ಮಾಡ್ಕಂತ ಹೇಳ್ಕೊಂಡ, ಪ್ಲಸ್ ಅಲ್ಲಿ ಮಧ್ಯ ಮಧ್ಯ ಒಂದೊಂದು ಅವಕಾಶ ಸಿಕ್ತ, ಅಲ್ಲಿ ಹೋದಾಗ ಹೆದರಿಗೆ ಪುಕು ಪುಕು ಆತಿತ್ತ, ಖುಷಿ ಖುಷಿ ಆತಿತ್ತ?
1: ಹೆದರಿಕೆ ಆಗ್ತಿತ್ತು ಫಸ್ಟ್ ಒಂದೆರಡು ಬಾರಿ ಹೆದರಿಕೆ ಆಗಿತ್ತು. ಆಮೇಲೆ ಅವಾಗ ಬೆಳ್ಳಿ ಗಣೇಶ್ ಶೆಟ್ಟರು ಸಹಭಾಗವತರಾಗಿದ್ರು, ವಿಷ್ಣು ಸುಬ್ರಹ್ಮಣ್ಯ ಹೆಗಡೆ ಅವರು ಅಂತೇಳಿ ಅವರು ಪ್ರಧಾನ ಭಾಗವತರಾಗಿದ್ರು. ಅವ್ರು ನಂಗೆಲ್ಲ ಸಪೋರ್ಟ್ ಕೊಡ್ತಿದ್ರು, ಏನಾಗೋದಿಲ್ಲ ಹೇಳಂತ ಹೇಳಿ. ಹಾಗಾಗಿ
0: ಅದೊಂದು ಮುಂಡಾಸ್ ನೀವು ಕಟ್ತಿರಲಿಲ್ಲ ಭಾಗವತರು, ಅದ್ ಕೊಟ್ಟರು ಕೂಡ ಒಂದು ಇದು ಬಂದ್ಬಿಡುತ್ತೆ.
1: ಪೇಟೆ ಕಟ್ಲಿಗೂ ಬರ್ತಿಲ್ಲ,
0: ಬರ್ತಿರ್ಲಿಲ್ಲ,
1: ಬರ್ತಿರ್ಲಿಲ್ಲ
0: ಪೇಟೆ ಕಟ್ಟೋದು. ಹಾ,
1: ಅದು ನಂಗೆ ಅವರೇ ಭಾಗವತರಿ ಕಟ್ಟಿ ಬಿಡ್ತಿದ್ದೆ.
0: ಓಕೆ,
1: ಹಾಗಾಗಿ
0: ಸೊ
1: ಅವಾಗ ಚಂಡೇಗಾರ ಹೋಗಿ ಚಂಡೆ ಶ್ರೀಕಾಂತ್ ಶೆಟ್ಟಿ ಮಗಿ ಅಂತ ಫಸ್ಟ್ ವರ್ಷ ಅವರೆಲ್ಲ ಸಪೋರ್ಟ್ ಕೊಡ್ತಿದ್ರು ನಮ್ ಪದ್ಯ ಹೇಳಿ,
0: ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ
1: ಕಲಾವಿದ್ರು. ಹಾಗೆ
0: ಕಲಾವಿದ್ರು ತುಂಬಾ
1: ಕಲಾವಿದ್ರು ಆ ವರ್ಷ
0: ತುಂಬಾ
1: ಸಪೋರ್ಟ್ ಮಾಡಿದ್ರು.
0: ಈಗ ನೀವು ಮಂದಾರ್ತಿ ಮೇಳದಲ್ಲಿ ವೇಷಧಾರಿಗಳು ಸಪೋರ್ಟ್ ಮಾಡ್ರ ಅಂದ್ರೆ ಯಾರೆಲ್ಲ, ಅವ್ರ ಹೆಸರು ಹೇಳಕ್ಕ?
1: ವೇಷಧಾರಿ ಆವಾಗ ಮಂದಾರ್ತಿ ರಘುವಣ್ಣ ಅಂತೇಳಿ ಎರಡನೇ ವೇಷ ಆವಾಗ, ಮತ್ತೆ ಸ್ತ್ರೀ ವೇಷದಲ್ಲಿ ರಮಾಕಾಂತ್ ಮೂರವ್ರು ಅಂತೇಳಿ ಅವರಿದ್ರು. ಮತ್ತೆ ಅದೀಗ ಸರಿ ನೆನಪಾಗುದಿಲ್ಲ, ಸುಮಾರು ವರ್ಷ ಆಯ್ತಲ್ಲ.
0: ಅವರೆಲ್ಲ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು,
1: ಸಪೋರ್ಟ್ ಮಾಡಿದ್ರು.
0: ಅವ್ರನ್ನ ನೀವ್ ಯಾವತ್ತು ನೆನ್ಸ್ಕಂತ್ರಿ? ಪ್ರಾತಃ ಸ್ಮರಣೀಯ, ಯಾಕಂದ್ರೆ ನಾವು ಗೆಲ್ಲುವುದಕ್ಕೆ ಸುಮಾರು ಜನ ಮೆಟ್ಲ ಇರ್ತಾರೆ.
1: ಹೌದು,
0: ಅವ್ರನ್ನ ನಾವು ಮರುಕಾಗ ಅಂದ್ರೆ ಅವ್ರ ಒಂಥರ ಗುರುಗಳಿದ್ದಂಗೆ ನಾವ್ ನೆನ್ಪಿಟ್ಕೊಂಡು ಎಷ್ಟು ಕೃತಜ್ಞರಾಗಿರ್ತೀವೋ ಅಷ್ಟು ನಾವು ಮೇಲ್ಮೇಲ್ ಹೊತ್ತ ಅಂತ ಹೇಳಿ ಹೇಳ್ತಿದ್ದ.
1: ಮತ್ತೆ ಸಾಧು ಕೊಟ್ಟರು ಅಂತ ಹೇಳಿ ಅವರು ಆಗಿ ಅವರು ಸಪೋರ್ಟ್ ಕೊಟ್ಟಿದ್ರು, ಸಾಧು ಕೊಟ್ಟರು ಅಂತ
0: ತುಂಬಾ ಸಪೋರ್ಟ್.
1: ಹೌದು,
0: ಸೊ ಒಂದ್ ವರ್ಷ ನೀವು ಮಂದಾರ್ತಿ ಮೇಳದಲ್ಲಿ ವೇಷ ಹಾಕ್ರಿ, ಅದಕ್ಕೆ ಹ್ಯಾಂಗ ಭಾಗವತರ ಆದ್ರೆ ನೆಕ್ಸ್ಟ್ ಇಯರ್?
1: ನೆಕ್ಸ್ಟ್ ಇಯರ್ ನಂಗೆ ಸಂಗೀತಕ್ಕೆ ಅವಕಾಶ ಸಿಕ್ತು. ಗುರುಗಳಾದ ಹೊಸಳ ಉದಯಕುಮಾರ್ ಅವರು ಸಹಭಾಗವತರಾಗಿದ್ರು, ನಗರ ಅಣ್ಣಪ್ಪ ಶೆಟ್ಟಿ ಅವರು ಪ್ರಧಾನ ಭಾಗವತರಾಗಿದ್ರು. ಆವಾಗ ನಾನು ಸಂಗೀತಕ್ಕಿದ್ದೆ ಅವ್ರ ಜೊತೆ, ಗುರುಗಳ ಜೊತೆಗೆ ಸಂಗೀತಕ್ಕೆ ಅವಕಾಶ ಸಿಕ್ತು ಫಸ್ಟ್ ವರ್ಷ. ಹೌದು, ಸಂಗೀತ ಮಾಡಿ ನಾನು ಸ್ವಲ್ಪ ಪ್ರಸಂಗ ಪದ್ಯ ಹೇಳಲಿಕ್ಕೆ ಅವಕಾಶ ಕೊಡ್ತಿದ್ದೆ ಗುರುಗಳು. ಹಾಗಾಗಿ ನಾನು ಭಗವದ್ಗೀತೆ ತಯಾರಾಗ್ಲಿಕ್ಕೆ ಸ್ವಲ್ಪ ಸುಲಭ ಆಯ್ತು. ಮತ್ತೆ ಸಂಗೀತ ಮಾಡಿ ನಾನು ಅವ್ರು ಎಲ್ಲಿ ಎಷ್ಟೊತ್ತವರೆಗೆ ರಂಗಸ್ಥಳ ಇರ್ತಾರೋ ಅಷ್ಟರವರೆಗೆ ನಾನು ಹಾರ್ಮೋನಿ ಹೇಳಲಿಕ್ಕೆ ಹೋಗ್ತಿದ್ದೆ.
0: ಇದ್ದಪ್ಪ ಕಲ್ಲಿ ಅವ್ರ ಲಕ್ಷಣ,
1: ಎರಡು ಗಂಟೆವರೆಗೆ ಅವ್ರು ಇತ್ತು ರಂಗಸ್ಥಳ ಇರ್ತಿದ್ರು. ಅವಾಗ ಬೆಳಗ್ಗೆ ಈ ಕಾಲ ಇತ್ತಲ್ಲ, ಎರಡು ಗಂಟೆವರೆಗೆ ನಾನು ಹಾರ್ಮೋನಿ ಹೇಳದು, ಮತ್ತೆ ಸ್ವಲ್ಪ ಮಲಗಿ ಮತ್ತೆ ಪುನಃ ಮಂಗಳ ಪದ್ಯ ಹೇಳಿಕ್
0: ಬರ್ಲಿಕ್ಕೆ. ಓಕೆ, ಸೊ ಈ ಕಲಿಕೆ ನಿಮ್ಗೆ ತುಂಬಾ ತುಂಬಾ ತುಂಬಾ ಒಳ್ಳೇದಾಯ್ತು ಅಂತಲ್ಲಿ ಹೇಳ್ತಾರೆ. ಈ ಭಾಗವತಿಗೆ ಫಸ್ಟ್ ಟೈಮ್ ನೀವು ಒಬ್ಬ ಸಣ್ಣ ಹುಡುಗ ಆಯ್ತಾ ಪೇಟ ಕಟ್ಕೊಂಡ ರಂಗಸ್ಥಳದಲ್ಲಿ ಭಾಗವತಿಗೆ ಕೂತಾಗ ಪ್ರೇಕ್ಷಕರ ಪ್ರತಿಕ್ರಿಯೆ ಹೆಂಗಿದ್ದಿತ್ತು?
1: ಎಲ್ಲರು ಬಂದು ಮಾತಾಡ್ತಿದ್ರು, ಇಷ್ಟು ಸಣ್ಣ ಪ್ರಾಯದ ಹೇಗಾಗುತ್ತೆ ಅಂತೇಳಿ ಎಲ್ಲ ಮಾತಾಡ್ತಿದ್ರು. ಕೆಲವು ಕಡೆಗೆ ಖುಷಿಯಾಗಿ ಗೌರವ ಧನ ಕೊಟ್ಟದ್ದು ಇತ್ತು ತುಂಬಾ.
0: ಓಕೆ,
1: ಆವಾಗಲೇ ಪ್ರಥಮ ವರ್ಷ ನಂಗೆ ಒಬ್ರು ಯಾರು ತುಂಬಾ ತುಂಬಾ ಹಣ ಸಿಕ್ಕಿದೆ. ಹೌದು, ಕಟ್ಟದ ಮೇಲೆ.
0: ಹೌದೌದು,
1: ಅವ್ರಿಗೆ ಖುಷಿ ಆಗೋದು, ಅಯ್ಯೋ ನಾನು ಭಾಗವತಿ ಮಾಡೋದು ನೋಡಿ, ತುಂಬಾ ಖುಷಿಯಾಗಿ ಹಣ ಕೊಡ್ತಾ ಇದ್ರು.
0: ಅಂದ್ರೆ ಪ್ರತಿಕ್ರಿಯೆ ಅಷ್ಟು ಲೈಕ್.
1: ಹೌದೌದು,
0: ಅದೆಲ್ಲ ಪ್ರೋತ್ಸಾಹ ಆಯ್ತು ನಿಮ್ಗೆ. ಈಗ ಭಾಗವತ ಅಂದ್ರೆ ಒಂದು ಯಕ್ಷಗಾನದ ಸೂತ್ರಧಾರ.
1: ಹೌದು,
0: ಅವನೇ ಇಂಪಾರ್ಟೆಂಟ್ ಅಲ್ಲಿ ಎಲ್ಲರಿಗಿಂತ ಡೈರೆಕ್ಟರ್ ಅವರೇ ಅಲ್ಲ. ಸೊ ಆ ಒಂದು ಮಹತ್ತರವಾದ ಜವಾಬ್ದಾರಿ ಚಿಕ್ಕ ವಯಸ್ಸಿಗೆ ಬಂದಾಗ ನಿಮ್ಗೆ ಹೆಂಗಾಯ್ತು?
1: ನಂಗೆ ತುಂಬಾ ಖುಷಿ ಅನಿಸ್ತು. ಹಾಗೆ ಭಾಗವತಿ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿ. ಈಗ ಹೊಸ ನಮ್ಮ ಹೇಳಿದ್ರೆ ಹೊಸ ಪ್ರಸಂಗ ಇದ್ದಾಗ ಅದ ಸೆಟ್ಟಿಂಗ್ ಮಾಡುವುದು, ಅದು ಯಾವ ರಾಗ ಸೆಟ್ ಮಾಡುವುದು, ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸೋದು, ಅದೆಲ್ಲ ಭಾಗವತರ ಕರ್ತವ್ಯ. ಅದನ್ನು ಅದೆಲ್ಲ ಸ್ವಲ್ಪ ನಮಗೆ ಅನುಭವ ಇನ್ನೂ ಆಗಬೇಕು. ಹಾಗಾಗಿ
0: ಈಗಲೂ ಕಲಿತಿಪ್ಪದು ಅಂತೇಳಿ ಹೇಳ್ತೀರಿ ನೀವು. ನೀವು ಫಸ್ಟ್ ಪ್ರಸಂಗ ನೀವೇ ಫುಲ್ ಟೈಮ್ ಭಾಗವತರ ಯಾವುದ್ರಲ್ಲಿ
1: ಫಸ್ಟ್ ಪ್ರಸಂಗ ಅಂದರೆ ಸಂಗೀತ ಮಾಡ್ತಿರುವಾಗ ಮಂದಾರ್ತಿ ಕ್ಷೇತ್ರ ಆತ್ಮೀಯ ಪೂರ್ತಿ ಸಹಭಾಗವತರು ಇಲ್ಲಿಯವರಿಗೆ ಹೇಳ್ತಿದ್ದರು. ಭಾಗವತ ರಜೆ ಆದಾಗ ಇಲ್ಲಿಯವರಿಗೆ ನಾನು ಹೇಳ್ತಿದ್ದೆ ಮಾಮೂಲಿ.
0: ಓಕೆ,
1: ಅದಾದ್ಮೇಲೆ ಸಂಗೀತ ಮಾಡ್ತಿರುವಾಗ ಕುಶಲವ ಅಂತೇಳಿ ಪ್ರಸಂಗ ಆಗಿ ಕುಶಲವ ಪ್ರಸಂಗ ಇಡೀ ಆಡ್ಸಿದ್ದೆ.
0: ಹೌದು,
1: ಸಂಗೀತ ಮಾಡ್ತಿರುವಾಗ ಅವೆಲ್ಲ ಒಳ್ಳೆ ಅನುಭವ.
0: ಈಗ ನಂಗೆ ಒಂದು ಕ್ಯೂರಿಯಾಸಿಟಿ ಅಂತ ಗೊತ್ತಾ, ನೀವು ಯಾವುದೇ ಒಂದು ಪ್ರಸಂಗಕ್ಕೆ ಭಾಗವತರಾದಾಗ ನಿಮ್ದೇ ಮೇನ್ ರೋಲ್ ಇಪ್ಪದಲ್ಲ, ಒಂದು ಕಥೆ ಅಂತ ಬಂದಾಗ ನೀವು ಉಳಿದ ಪಾತ್ರಧಾರಿಗಳಿಗೆ ನೀವೇ ಡೈರೆಕ್ಟರ್.
1: ಹೌದು,
0: ನಿಮ್ಮ ಮಾತವ್ರ ಕೇಂದ್ರ, ಯಾಕಂದ್ರೆ ಎಷ್ಟೆಷ್ಟೋ ವರ್ಷದ ಅನುಭವ ಹೊಂದಿರುವಂತಹ ವೇಷಧಾರಿಗಳು ಇಪ್ಪದು ಎಲ್ಲರೂ ಅಲ್ಲಿ ಯಾವ್ದೇ ಕಲಾವಿದ್ರು ತಗೊಂಡ್ರು ತುಂಬಾ ವರ್ಷದ ಅನುಭವ ಇರುವಂತ ಕಲಾವಿದ್ರೆ ಇಪ್ಪದು. ನಿಮ್ಗೂ ಒಂದ್ ಸ್ವಲ್ಪ ಎದೆಯಲ್ಲಿ ಪುಟ್ಟು ಪುಟ್ಟು ಆತಿಲ್ಲ, ಮತ್ತೆ ಅವ್ರು ನಿಮ್ ಮಾತನ್ನೆಲ್ಲ ಕೇಂದ್ರ ನಿಮ್ ಸಪೋರ್ಟ್ ಮಾಡ್ತಾ ಇದ್ರ?
1: ನಮ್ಗಿಂತ ಹಿರಿಯ ಕಲಾವಿದರಿಗೆ ನಾವು ಗೌರವ ಕೊಡ್ಲೇಬೇಕು, ಯಾಕಂದ್ರೆ ಅವ್ರಿಗೆ ತುಂಬಾ ವರ್ಷ ಅನುಭವ ಆದವರು. ಅಂದ್ರೆ ನಮ್ಮ ಮೇಳದಲ್ಲಿ ಇರ್ಬೋದು ತೊಂಬತ್ತು ವಿಶ್ವನಾಥಾಚಾರ್ಯ ಅಂತ ಅವರಿದ್ರು, ಅವ್ರು ತುಂಬಾ ವರ್ಷ ಅನುಭವ ಆದವರು. ಕೆಲವುದೆಲ್ಲ ನಾವು ಹೇಳ್ದಂಗೆ ಆಗುದಿಲ್ಲ, ಅಂದ್ರೆ ಅವ್ರು ಹೇಳ್ದಂಗೆ ಹೋಗ್ಬೇಕಾಗ್ತದೆ. ಹಿರಿಯ ಕಲಾವಿದರಿದ್ದಾಗ, ಉದಾಹರಣೆಗೆ ಪೆರುಡು ಮಾಡದೆ ಇದ್ದುವಾಗ ಇದ್ದಾಗ ಜಲವಳ್ಳಿ ವಿದ್ಯಾಧರವರು, ಯಲಗುಪ್ಪದವರು, ಅಂದರೆ ತುಂಬ ಹಿರಿಯ ಕಲಾವಿದರಿದ್ದಾರೆ, ರಮೇಶ್ ಭಂಡಾರಿಯವರು, ಅವ್ರು ಹೇಳಿದಾಗೆ ನಾವು ಹೋಗಬೇಕಾಗ್ತದೆ. ನಾವೀಗ ಇನ್ನೂ ಕಲಿತಿರೋದಷ್ಟೇ. ಹಾಗಾಗಿ
0: ಹೌದು ನೀವು ಹೇಳಿದ್ದೆ
1: ಫೈನಲ್ ಅಲ್ಲ, ನಾವು ಹೇಳಿದ್ದು ನಮ್ಗಿನ ಸರ್ವಿಸ್ ಆಗ್ಬೇಕು ಅಂತೇಳಿ.
0: ಸೊ ಅದು ಅವರ ಸಲಹೆ ಸಜೆಷನ್ ತಕೊಂಡು ಒಂದು ಪ್ರಸಂಗವನ್ನು. ನೀವು ಯಾವ್ಯಾವ ಮೇಳಗಳಲ್ಲೆಲ್ಲ ಭಾಗವತರಾದ್ರಿ?
1: ನಾನು ಮುಂದರ್ತಿ ಮೇಳದಲ್ಲಿ 5 ವರ್ಷ ಇದ್ದಿದ್ದೆ ತಿರುಗಾಟ. ಅದಾದ್ಮೇಲೆ 1 ವರ್ಷ ಪೆರುಡೂರು ಮೇಳಕ್ಕೆ ಹೋಗಿದೆ. ಈಗ ಪ್ರಸ್ತುತ 5 ವರ್ಷ ಆಯ್ತು ಹಾಲಾಡಿ ಮೇಳದಲ್ಲಿ, 5ನೇ ವರ್ಷ.
0: ಸೊ ಈ ಮೇಳದಿಂದ ಮೇಳ, ನಂಗೆ ಇದೊಂದು ಜನರಲ್ ಕ್ಯೂರಿಯಾಸಿಟಿ. ಈಗ ನಮ್ ಕಣಗಿದ್ದ ಕೆಲಸದಿಂದ ಕೆಲಸ, ಕೆಲಸದಿಂದ ಕೆಲಸ ಚೇಂಜ್ ಮಾಡ್ತೋ, ಕಂಪನಿಯಿಂದ ಕಂಪನಿ, ಎಂತ ವಿಷಯ ಇಪ್ಪುದಿಲ್ಲ, ವಿಷಯ ಇಷ್ಟೇ ಸ್ಯಾಲರಿ ಆಯ್ತಾ. ಈಗ ನೀವು ಮೇಳದಿಂದ ಮೇಳಕ್ಕೆ ಚೇಂಜ್ ಮಾಡೋದು ಯಾವ ಕಾರಣಕ್ಕೆ?
1: ನಾ ಮುಂದತ್ತಿ ಮೇಳದಿಂದ ಚೇಂಜ್ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಟೆಂಟ್ ಮೇಳ ಅಂದೇಳಿ ಸ್ವಲ್ಪ ಪ್ರಚಾರ ಬರ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೋಗಿದ್ದೆ.
0: ಪೆರುಡೂರು ಮೇಳಕ್ಕೆ?
1: ಹೌದು, ಪ್ರಚಾರ ಬರ್ತದೆ
0: ಅನ್ನೋ ದೃಷ್ಟಿಯಿಂದ.
1: ಅವಕಾಶ ಸಿಗ್ಬೋದು, ಮುಂದೆ ಅವಕಾಶ ಸಿಗ್ಬಹುದು, ಮತ್ತೆ ಭಾಗವತಿ ತಯಾರಾಗ್ಲಿಕ್ಕೆ ಅನುಕೂಲ ಆಗ್ತದಂತ ಅಲ್ಲಿಗೆ ಪೆರುಡೂರು ಮೇಳಕ್ಕೆ ಹೋಗಿ. ಅವಾಗ ಲಾಕ್ಡೌನ್ ಬಂತು, ನಮ್ಗೆ ಸರಿಯಾಗಿ ತಿರುಗಾಟ ಆಗ್ಲಿಲ್ಲ ನಮ್ಮ ಗ್ರಾಚಾರಕ್ಕೆ ಅಷ್ಟೇ.
0: ಸೊ ಆಮೇಲೆ ಪೆರುಡೂರು ಮೇಳಕ್ಕೆ ಯಾಕೆ 1 ವರ್ಷ ಮಾತ್ರ ಟೈಮ್ ಕೊಟ್ರಿ ನೀವು?
1: ಪೆರುಡೂರು ಮೇಳಕ್ಕೆ ಅಂದ್ರೆ 1 ವರ್ಷ ಮಾತ್ರ ಟೈಮ್ ಕೊಟ್ಟಿದ್ದು, ಆವಾಗ ಲಾಕ್ಡೌನ್ ಟೈಮ್, ಆಟಗಳಾಗ್ಲಿಲ್ಲ. ಇಡೀ ತಿರುಗಾಟದ ಒಂದು 60-70 ಆಟ ಆಗಿರ್ಬೋದು ಅಷ್ಟೇ. ನಾವು ಅಂದ್ರೆ ದಿನ ಆಟ ಇದ್ರೆ ಮಾತ್ರ ನಮ್ಗೆ, ನಾವೀಗ ಯಕ್ಷಗಾನ ದುಡಿಯುವುದು ಸಂಪಾದನೆ ಆದ್ರೆ ಮಾತ್ರ.
0: ಹೌದು
1: ಹೌದು, ದಿನ ಆಟ ಆದ್ರೆ ಮಾತ್ರ ನಮ್ಗೆ ಏನಾದ್ರು, ನಮ್ಗೆ ಹೋಗೋ ಬರೋ ಖರ್ಚೆಲ್ಲ ಸಂಬಳವೇ ಆಗ್ತಿತ್ತು. ಹೌದು, ಎಲ್ಲೆಲ್ಲೋ ಆಟ ಆಗ್ತಿತ್ತು. ಹಾಗಾಗಿ ಯಜಮಾನ್ರು ಕರುಣಾಕರ್ ಶೆಟ್ಟರು, ನಮ್ಮ ಯಜಮಾನ್ರು, ಅವ್ರು ಹೇಳಿದ್ರು ಹಾಲಾಡಿ ಹೋಗ್ತೀಯ ಕೇಳಿದ್ರು. ನಾನು ಆಯ್ತು ಅಡ್ಡಿಲ್ಲ, ನಮ್ದು ಹೇಗೂ ಲೋಕಲ್, ಅಲ್ಲಿ ಹತ್ರ ಹತ್ರ ಆಟ ಆಗ್ತದೆ, ಆಯ್ತು ಹೋಗ್ತೇನೆ ಅಂತ ಹೇಳಿ ಅಲ್ಲಿ ಅಲ್ಲಿಗೆ
0: ಹಾಲಾಡಿ ಮೇಳದಲ್ಲಿ 5 ವರ್ಷದಿಂದ ಇದ್ರೆ.
1: ಹೌದು,
0: ಈ ಭಾಗವತರು ಅಥವಾ ಯಕ್ಷ ಕಲಾವಿದರು ಯಾರೇ ಇರ್ಬೋದು, ರಾತ್ರಿಯಲ್ಲಿ ನಿದ್ರೆ ಬಿಡ್ಕಲ್ಲ.
1: ಹೌದು,
0: ಕೆಲವರಲ್ಲಿ ನಿದ್ದೆ ಪ್ರಿಯರು ಇರ್ತಾರೆ. ಈಗ
1: ಹೌದು,
0: ನಿಮ್ಗೆ ಹ್ಯಾಂಗ ಅನ್ಸುತ್ತೆ ಈ ವಿಷಯ? ಯಾಕಂದ್ರೆ ನೀವು ಪ್ರತಿ ಕ್ಷಣದಲ್ಲೂ ನೀವು ಅಲರ್ಟ್ ಆಗಿರ್ಕ, ನಮ್ಮಂತ ಪ್ರೇಕ್ಷಕರು ಮಧ್ಯದಲ್ಲಿ ಕಣ್ ಕೂರ್ಲಕ್ಕ, ಆದ್ರೆ ನೀವು ಕಣ್ ಕೂರು ಕಾತಿಲ್ಲ, ನೀವು ಕಣ್ಣು ಬಿಟ್ಕೊಂಡು ಕಣ್ಣು ಮಿಟ್ಕಿಸದೆ ನೀವು ಅದನ್ನ ಕಾಂತಾ ಇರ್ಕ, ಎಷ್ಟೊತ್ತಿಗೆ ತಯಾರಾಗಿರ್ಬೇಕು ಅಲ್ಲ. ಸೊ ಇದನ್ನ ನಿಮ್ಗೆ ಈ ವಯಸ್ಸಿಗೆ ನಿಮ್ಗೆ ಕಷ್ಟ ಇಲ್ಲ?
1: ಇಲ್ಲ, ನಮ್ಗದು ಮುಂದರ್ತಿ ಮಾಡಿದ ನಾವು ಆವಾಗ ಬೆಳಗುವರೆಗೆ ಆಟ ಆಯ್ತು, ಈಗ ಕಾಲಮಿತಿ ಆಯ್ತು. ಆವಾಗಲೇ ನಾನು ನಿದ್ರೆ ಬಿಟ್ಟು ಅಭ್ಯಾಸ ಆಯ್ತು, ನಿದ್ದೆ ಬಿಟ್ಟು ಬಿಟ್ಟು ಅಭ್ಯಾಸ ಆಯ್ತು. ನಾವು ಹಗಲಿಗೆ ನಿದ್ರೆ ಮಾಡುದು, ಅದು ಈ ಕಲಾವಿದ್ರಂತರ ಹಾಗೆ ಕಲಾವಿದ್ರೆ ಹಗಲಿ ನಿದ್ರೆ ಮಾಡುದು, ನಮ್ಗೆ ರಾತ್ರಿ ಡ್ಯೂಟಿ ಮಾಡುದು ಹಾಗೆ,
0: ಅದು
1: ಅಭ್ಯಾಸ ಆಯ್ತು.
0: ಈಗ ನಿಮ್ದು ಫಂಕ್ಷನ್, ಮತ್ತೊಂದು ಮಗದೊಂದು, ಡೇ ಟೈಮ್ ಆಗ್ತದಲ್ಲ, ಅಂತದೆಲ್ಲ ನಿಮ್ದು ವೈಯಕ್ತಿಕ ಬದುಕಿದೆಲ್ಲ ಮಿಸ್ ಆಗ್ತಾ?
1: ಆವಾಗ ಅಂತೇಳಿ ಆವಾಗ ಕಷ್ಟ ಆಗ್ತಿತ್ತು, ಡೇ ಪ್ರೋಗ್ರಾಮ್ ಹೋಗಿ ನೈಟ್ ಆಟ ಮಾಡಿ ಅವಾಗ ನಿದ್ದೆ ಬರುದೆಲ್ಲ ಇತ್ತು. ಈಗ ಅಭ್ಯಾಸ ಆಯ್ತು, ನಿದ್ದೆ ಬಿಟ್ಟು ಅಭ್ಯಾಸ ಆಯ್ತು. ಡೇ ಪ್ರೋಗ್ರಾಮ್ ಹೋಗಿ ಸ್ವಲ್ಪ ಒಂದು 4 ತಾಸು ನಿದ್ರೆ ಆದ್ರೆ ಸಾಕು, 4 ಗಂಟೆ ನಿದ್ರೆ ಆದ್ರೆ
0: 7 ಗಂಟೆವರೆಗೆ ಆಟ ಆರ, 3 ಗಂಟೆಗೆ ಮನೆಗೆ ಹೋಗಿ ಮನ್ಕೊಂಡು ಮತ್ತೆ ಹೇಳುದು
1: 9 ಗಂಟೆಗೆ ಎದ್ದು ನಾವು ಪ್ರೋಗ್ರಾಮ್ ಇದ್ರೆ ಪ್ರೋಗ್ರಾಮ್ ಹೋಗ್ಬಹುದು, ಒಂದು 2 ಗಂಟೆ ಹಾಗೆ ಪ್ರೋಗ್ರಾಮ್ ಮುಗಿತದೆ, ಮತ್ತೆ ಮನೆ ಬಂದು ಮಲಗಿ ನಮ್ ಡ್ಯೂಟಿ ಸರಿಯಾಗಿ.
0: ಸೊ ಎಷ್ಟು ದೂರ ಆದ್ರೂ ನಿಮ್ ಮನೆಗೆ ಬಪ್ಪುದು?
1: ಮನೆಗೆ
0: ಬಪ್ಪುದು. ಹಂಗಾಗಿ ಹಾಲಾಡಿ ಮೇಳ ಇದು ಕೊಳ್ಳದೆ
1: ಅನುಕೂಲ ಆಯ್ತು, ಹತ್ರ ಆಟ ಆಗದಿಂದ ನಮ್ಗೆ ಹೊರಗಡೆ ಪ್ರೋಗ್ರಾಮ್ ಹೋಗ್ಲಿಕ್ಕೂ ಅನುಕೂಲ ಆಯ್ತು.
0: ಇಲ್ಲಿ ತನಕ ನೀವು ಯಾವ್ಯಾವ ಪ್ರಸಂಗಗಳಿಗೆ ನೀವು ಭಾಗವತರಾಯಿದ್ರಿ? ಮಂದರ್ತಿ ಮೇಳ ಎಪ್ಪು ಸಾಕು, ಪೆರುಡೂರು ಮೇಳ ಎಪ್ಪು ಸಾಕು, ಹಾಲಾಡಿ ಮೇಳ ಎಪ್ಪು ಸಾಕು.
1: ಮಂದರ್ತಿ ಮೇಳದಲ್ಲಿ ಹಲವು ಪೌರಾಣಿಕ ಪ್ರಸಂಗಗಳು, ಮಂದರ್ತಿ ಕ್ಷೇತ್ರ ಮಹಾತ್ಮೆ ಆಗಿರ್ಬೋದು, ದೇವಿ ಮಹಾತ್ಮೆ ಆಗಿರ್ಬೋದು, ಹಾಗೆ ತುಂಬಾ ಪೌರಾಣಿಕ ಪ್ರಸಂಗ ಆಗಿತ್ತು. ನಾನು ಸಹಭಾಗವತವಾಗಿ 1 ವರ್ಷ ಸೇವೆ ಮಾಡಿದ್ದೇನೆ, ಆವಾಗ ತುಂಬಾ ಪೌರಾಣಿಕ ಆಗಿತ್ತು. ಹಾಗೆ ಪೆರುಡೂರು ಮೇಳದಲ್ಲಿ ನಾನು ಹೋದಾಗ ಸಪ್ತಭಾಮಿನಿ ಅಂತೇಳಿ ಪ್ರಸಂಗ ಆಗಿತ್ತು, ಅದರಲ್ಲಿ ಅವಕಾಶ ಸಿಕ್ಕಿತ್ತು. ಮತ್ತೆ ಪೆರುಡೂರು ಮೇಳದಲ್ಲಿ ನಾನು ಹೋದಾಗ ಹೋದ ವರ್ಷ ಶಿವಾನಿ ಭವನಿ ಅಂತೇಳಿ ಧಾರೇಶ್ವರ ಕಾಲದ ಪ್ರಸಂಗ, ಆ ಪ್ರಸಂಗ ತುಂಬಾ ಆಗಿತ್ತು, ಒಂದು 3-4 ತುಂಬಾ ಆಗಿತ್ತು. ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಆ ಪ್ರಸಂಗ ಆಗಿತ್ತು ನಾನು ಹೋದ ವರ್ಷ. ಅದಾದ್ಮೇಲೆ ಹಾಲಾಡಿ ಮೇಳಕ್ಕೆ ಬಂದೆ. ಹಾಲಾಡಿ ಮೇಳದಲ್ಲಿ ಪ್ರಥಮ ವರ್ಷ ಮೇಘರಂಜನಿ ಅಂತ ಪ್ರಸಂಗ, ಪೆರುಡೂರು ಮೇಳದ ಪ್ರಸಂಗ, ಜನಸಾಳೆ ರಾಘವೇಂದ್ರಾಚಾರ್ಯ ಜಾಯಿನ್ ಆದ ವರ್ಷ ಪೆರುಡೂರು ಮೇಳದಲ್ಲಿ ಆ ಪ್ರಸಂಗ ನಮ್ಗೆ ಹಾಲಾಡಿ ಮೇಳ ಕೊಟ್ಟಿದ್ದು ಮೇಘರಂಜನಿ. ಅದನ್ನ ಗಗನ ತಾರೆ, ಆಮೇಲೆ ಹಂಸ ಪಲ್ಲಕ್ಕಿ ಅಂತೇಳಿ ಸುಮಾರು 1 200 ಪ್ರಯೋಗ ಮೇಲಾಯ್ತು ಆ ವರ್ಷ. ಅದಾದ್ಮೇಲೆ ಹೋದ ವರ್ಷ ಶುಭ ನಕ್ಷತ್ರ ಅಂತೇಳಿ ಒಂದು ಪ್ರಸಂಗ, ಈ ವರ್ಷ ಪಂಜರ ಪಕ್ಷಿ.
0: ಪಂಜರ ಪಕ್ಷಿ ಸೂಪರ್ ಹಿಟ್ ಆಗಿ ಹೋಗ್ತಿತ್ತು ಮಾರ. ಪಂಜರ ಪಕ್ಷಿಗೆ ಮ್ಯಾಕ್ಸಿಮಮ್ ಎಷ್ಟು ಜನ ಆಯ್ತು?
1: ಮ್ಯಾಕ್ಸಿಮಮ್ 3,000 ಮೇಲಾಗಿದೆ.
0: ಇದೇ ಆಟ ಆಯ್ತು ಪಂಜರ ಪಕ್ಷಿ 3,000 ಚಿಲ್ಲರೆ ಜನ ಅಂತ ಹೇಳ್ತಾ ಇದ್ರು. ಅಷ್ಟು ಜನ, ಅಷ್ಟು ಡಿಮ್ಯಾಂಡ್. ಅಲ್ಲ, ನಾ ಕೇಳ್ಬೋದು ಈಗ ನಿಮ್ಗೆ ವೈಯಕ್ತಿಕವಾಗಿ, ಆಸ್ ಅ ಭಾಗವತರಾಗಿ, ನಿಮ್ಗೆ ಪೌರಾಣಿಕ ಪ್ರಸಂಗಗಳು ಇಷ್ಟ ಆಗ್ತಾ ಅಥವಾ ಸಾಮಾಜಿಕ ಕಥೆ ಇರುವಂತ ಪ್ರಸಂಗಗಳನ್ನ ಇಷ್ಟಪಡ್ತೀರಾ?
1: ನನಗೆ ಪೌರಾಣಿಕ ಪ್ರಸಂಗವೇ ಇಷ್ಟ. ಅಂದ್ರೆ ಸಾಮಾಜಿಕದಲ್ಲಿ ನನಗೆ ಹೊಸತನ ಮಾಡುದು ಅನಿವಾರ್ಯ. ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತಾರೆ, ಹೊಸತನ ಮಾಡ್ತಾರೆ. ಹೊಸತನ ಸಾಮಾಜಿಕ ಪ್ರಸಂಗ ಹೊಸತನ ಮಾಡುವುದು, ಪ್ರಸಂಗ ಕರ್ತಾರೆ ಯಾವ ಥರ ಪದ್ಯ ಕೊಡ್ತಾರೆ ಅದಕ್ಕೆ ನಾವು ಟ್ಯೂನ್ ಸೆಟ್ ಮಾಡಿ ಅದಕ್ಕೆ ಹೇಳೋದು ನಮ್ದು ಅನಿವಾರ್ಯ. ಪೌರಾಣಿಕ ಪ್ರಸಂಗದಲ್ಲಿ ನಾ ಯಾವತ್ತೂ ಹೊಸತನ ಮಾಡೋದಿಲ್ಲ, ಇಲ್ಲಿವರೆಗೆ ಮಾಡೋದಿಲ್ಲ. ಅದು ಮಾಡದಿದ್ರೆ ಕಮಿಟ್ ಹಾಕು ಸರಿ. ಹೊಸ ಪ್ರಸಂಗವನ್ನು ಹೊಸತನ ಆಗಿ ನೋಡ್ಬೇಕಂತೇಳಿ ನನ್ನ ಅಭಿಪ್ರಾಯ.
0: ಹೊಸ ಪ್ರಸಂಗಗಳನ್ನ ಹೊಸದಾಗಿ, ಪೌರಾಣಿಕ ಪ್ರಸಂಗ ಹೆಂಗಿತ್ತು
1: ಅದು ಯಾವ ಹಿರಿಯರು ಹೇಗೆ ಮಾಡಿಟ್ಟಿದ್ದಾರೆ
0: ಹಾಗೆ ಅಂತ ಹೇಳಿ. ಈ ಪ್ರಸಂಗಗಳು ಬಂದಾಗ ಈಗ ಹೊಸ ಪ್ರಸಂಗಕ್ಕೆ ಟ್ಯೂನ್ ಹಾಕುದು ಅಂತೇಳಿ, ಈ ಟ್ಯೂನ್ ಹಾಕುವತ್ತಿಗೆ ನೀವು ಕಾನ್ಶಿಯಸ್ಲಿ ಆ ಸಿನಿಮಾ ಹಾಡುಗಳನ್ನ ಅದ್ರಲ್ಲಿ ತತ್ರೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ತರ್ತೀರಾ? ಅಂದ್ರೆ ಇದಕ್ಕೆ ಹಾಕ್ರೆ ಜನನ್ಗೆ ಅಟ್ರಾಕ್ಟ್ ಮಾಡೋಕಾತ್ ಅಂದ್ರೆ ಜನಕ್ಕೆ ಅದು ಟಚ್ ಆಗ್ತ ಆ ಕಾರಣಕ್ಕೆ
1: ಟಚ್ ಅದೇ ಕಾರಣಕ್ಕೆ ಜನರಿಗೆ ರೀಚ್ ಆಗ್ಬಹುದು. ಈಗ ಹೊಸ ಪ್ರಸಂಗದಲ್ಲಿ ಉದಾಹರಣೆ ಮಾನಸ ವೀಣೆ ಅಂತೇಳಿ ಒಂದು ಫಿಲ್ಮ್ ಟ್ಯೂನ್ ಅಲ್ಲಿ, ಮತ್ತೆ ಜೀವ ವೀಣೆ ಅಂತೇಳಿ ಒಂದು ಜನ ಟಚ್ ಆಗೋಕೋಸ್ಕರ ಅದು ಫಿಲ್ಮ್ ಟ್ಯೂನ್ ಹಾಕ್ತಾ ಇರೋದಷ್ಟೇ.
0: ಆ ರಾಗಕ್ಕೂ ಫಿಲ್ಮ್ ಟ್ಯೂನಿಗೂ ಮ್ಯಾಚ್ ಮಾಡ್ಕೊಂಡು ನೀವು,
1: ನಾವು ಯಕ್ಷಗಾನ ತಾಳದಲ್ಲಿ ಯಕ್ಷಗಾನದ ಸಾಹಿತ್ಯನು ನಾವು ಯಕ್ಷಗಾನ ಬೇರೆ ಸಾಹಿತ್ಯ ಮಾಡಿತ್ತು, ರಾಗ ಮಾತ್ರ ಅದು ಹಾಕಿದ್ದೆ ಬಿಟ್ರೆ ತಾಳಲ್ಲ ಯಕ್ಷಗಾನದಲ್ಲಿ.
0: ಸ್ವಲ್ಪ ಕಷ್ಟವೇ ಅಲ್ದ ಮಾರ, ನೀವು ಸಿನಿಮಾದ ಹಾಡು ತಕ ಬಂದು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡ ಅಲ್ದ?
1: ಕಷ್ಟ ಆಗ್ತದೆ, ಅದು ಸೆಟ್ಟಿಂಗ್ ಮಾಡ್ಕೊಳ್ಬೇಕು.
0: ಈಗ ಎಷ್ಟೋ ಪ್ರಸಂಗಗಳು ಇತ್ತು ಈಗಿಂದ ಸಾಮಾಜಿಕ ಪ್ರಸಂಗಗಳು, ಸಿನಿಮಾದ ದೃಶ್ಯಗಳು, ಸಿನಿಮಾದ ಡೈಲಾಗ್ಗಳು, ಸಿನಿಮಾದ ಹಾಡುಗಳ ತುಣುಕುಗಳು ಅಲ್ದ. ಕುರಿಮಣಿ ಮಾಲೀಕ ನೀನಲ್ಲ ಅಂಬುದು ಅಲ್ಲಿಂದ ಯಕ್ಷಗಾನಕ್ಕೂ ಬಂದಿದ್ದು. ಸೊ ಅಂತದೆಲ್ಲ ಸುಮಾರು ಇತ್ತು, ಅದ್ರ ಬಗ್ಗೆ ಸುಮಾರು ತಕರಾರುಗಳು ಇದ್ದಾವೆ. ಸಾಂಪ್ರದಾಯಿಕವಾಗಿ ಯಕ್ಷಗಾನ ಇಷ್ಟಪಡುವ, ಶಾಸ್ತ್ರೀಯವಾಗಿ ಶಾಸ್ತ್ರೀಯ ಬದ್ಧವಾಗಿ ಯಕ್ಷಗಾನ ಕಂಡ್ಕೊಂಡು ಬಂದರ, ಹಿಂಗೆಲ್ಲ ಮಾಡೋಕಾಗ, ಇದು ಯಕ್ಷಗಾನ ಹಾಳು ಮಾಡ್ತಾ ಇದ್ರು, ಇಂಥದ್ದೆಲ್ಲ ಕಮೆಂಟ್ಗಳು, ಕಂಪ್ಲೇಂಟ್ಗಳು ದಟ್ ಟು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಬದತ್. ನಿಮ್ಮ ಪಂಜರ ಪಕ್ಷಿ ಬಂದ್ಮೇಲಂತೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಜಾಸ್ತಿ ಓದ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಸುಮ್ಮನೆ ಹಿಂಗೆ ಇದ್ಬಿಡ್ತೀಯ ಇಲ್ಲ
1: ಏನಾದ್ರು? ಅವರ ಕಮೆಂಟ್ ಹಾಕೋರು ಅದು ಆಟ ನೋಡ್ಲಿಕ್ಕೆ ಬಂದಾಗ ಹೊಸತನ ಅಂತೇಳಿ ನೋಡ್ಲಿಕ್ಕೆ ಬರ್ಬೇಕಂತೇಳಿ ನನ್ನ ಅಭಿಪ್ರಾಯ. ಅದನ್ನೇ ಹೇಳ್ತೀನಿ. ಮತ್ತೆ ಹಳೆ ಪ್ರಸಂಗದಲ್ಲಿ ಹಾಗೆ ಮಾಡಿದ್ರೆ ಅವರು ಹೇಳೋದು ಸರಿ, ಹಳೆ ಪ್ರಸಂಗದಲ್ಲಿ ಹಾಗೆ ಮಾಡಬಾರ್ದು. ಸಂಪ್ರದಾಯ ಹೇಗಿದೆ ಅದನ್ನೇ ನಾವು ಕೊಡಬೇಕು. ಹಳೆ ಭಾಗವತರು ಹೇಗೆ ಕಾಳಿಂಗನವ್ರು ಅವ್ರು ಹೇಗೆ ನಡೆ ಮಾಡಿಟ್ಟಿದ್ದಾರೆ ಅದೇ ಥರ ನಾವು ಪದ್ಯ ಹೇಳಿಕೊಡ್ಬೇಕು, ಹೇಳಿ ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕು.
0: ಈಗ ನೀವು ನಮ್ಮ ಹಳೆ ಭಾಗವತರದ ಎಲ್ಲ ಭಾಗವತಿಕೆಗಳನ್ನೆಲ್ಲ ಸ್ಟಡಿ ಮಾಡಿದ್ದೀರಾ?
1: ಹೌದು.
0: ನಾರಾಯಣಪ್ಪ ಉಪ್ಪೂರರಿಂದ ಹಿಡಿದ್ರೆ ಅವರೆಲ್ಲರದು
1: ಉಪ್ಪೂರ ಪದ್ಯ ಕೇಳಿದ್ ಕಡಿಮೆ, ನಾನು ಕಾಳಿಂಗನವ್ರ ಪದ್ಯ ಎಲ್ಲ ಕೇಳಿದ್ದೆ. ಹೌದೌದು.
0: ಕಾಳಿಂಗನವ್ರ ಪದ್ಯದಲ್ಲಿ ನಿಮ್ಗೆ ಯಾವ್ದು ಇಷ್ಟ ವೈಯಕ್ತಿಕವಾಗಿ?
1: ನಾಗಶ್ರೀ ಪ್ರಸಂಗದ ಪದ್ಯಗಳು ತುಂಬಾ ಇಷ್ಟ.
0: ಯಾವ್ದಾದ್ರು ಒಂದೊಂದು ತುಣುಕು ಎರಡು ಲೈನ್ ನಮಗೋಸ್ಕರ ಇಲ್ಲಿ ಹೇಳಕ್ಕ?
1: ಅವ್ರ ಹಾಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ,
0: ಅವ್ರ ಹಾಗೆ ಖಂಡಿತ ಸಾಧ್ಯ ಇಲ್ಲ,
1: ಯಾರಿಗೂ ಸಾಧ್ಯ ಇಲ್ಲ.
0: ಬಟ್ ನಾವು ಅವರನ್ನ ಒಂದ್ಸಲ ನೆನಪಿಸ್ಕೊಳ್ಬಹುದಲ್ಲ?
1: ಹೌದು.
0: ನಮ್ಮ ಗಣೇಶ್ ಬಿಲ್ಲಾಡಿ ಅವರ ಧ್ವನಿಯಲ್ಲಿ ನಾವುಡರ ಹಾಡು, ನಾವುಡರ ಪದ್ಯನ ಒಂದ್ಸಲ ಕೇಳಲಕ್ಕಲ್ಲ ಅಂತೇಳಿ.

0: ಭಾರಿ ಲೈಕ್ ಇದೆ ತಾಯ್, ತುಂಬಾ ಚಂದ ಆಯ್ತು. ಆಯ್ಲಿ, ನಮ್ಗೆ ಕಾಲಿಂಗ್ ನೋಡ್ರನ್ ಕಾಮಕ ಇಲ್ಲ, ಅವ್ರ ಭಗವದ್ಗೀತೆ ಮಾಡೋದು ಅಟ್ ಲೀಸ್ಟ್ ನೀವು ಅವರನ್ನ ನೆನಪಿಸ್ಕೊಂಡು ಅವರ ಪದಗಳನ್ನ ಹೇಳಿದ್ರಲ್ಲ,
1: ಅವರ ಸ್ಟೀಚ್ ಆಗ್ಲಿಕ್ಕಾಗಿಲ್ಲ.
0: ಆದ್ರೂ ಅಡ್ಡಿಲ್ಲ, ನಮ್ಗೊಂದು ಕೆಂಬ ಭಾಗ್ಯ ಸಿಕ್ತಿ ಇವತ್ತು. ಈಗ ನೀವು ಎಷ್ಟು ತಯಾರಿ ಮಾಡ್ಕಂತೀರಿ ಒಂದು ಪ್ರಸಂಗದ ಹಿಂದೆ? ಭಾಗವತರ ತಯಾರಿ ಎಷ್ಟಿರತ್ತೆ? ಗಣೇಶ್ ಆಚಾರ್ಯ ಬಿಲ್ಲಾಡಿಯವರ ತಯಾರಿ ಪಂಜರ ಪಕ್ಷಿ ಹಿಂದೆ ಎಷ್ಟಿತ್ತು?
1: ಪಂಜರ ಪಕ್ಷಿ ಹಿಂದೆ ನಾನೊಬ್ಬರಂತಲ್ಲ, ಸರ್ವ ಕಲಾವಿದ ಪ್ರಯತ್ನವು ನಮ್ಮ ಯಜಮಾನರ ಫ್ಲಾಟ್ ಅಲ್ಲಿ ಅಲ್ಲಿ ರಂಗಸ್ಥಳ ಹಾಕಿ ನಾವು ಸೀನ್ ಹೇಗೆ ಸೀನ್ ಚೇಂಜ್ ಆಗ್ತದೆ ಅದೆಲ್ಲ ರಂಗಸ್ಥಳ ಹಾಕಿ ಟ್ರಯಲ್ ಮಾಡ್ತಿದ್ದೆವು. ಅಲ್ಲಿ ರಂಗಸ್ಥಳ ಹಾಕಿ 2 ಸತಿ ಟ್ರಯಲ್ ಮಾಡಿದ್ದೆ ಸಿರಿಯಾರದಲ್ಲಿ, ಅಲ್ಲಿ ಹೌದು. ಮತ್ತೆ ಕರುಣ ಕಶೆಟ್ರು,
0: ಅದಕ್ಕೆ ಪೆರಡೂರು ಮೇಳ, ಹಾಲಾಡಿ ಮೇಳ, ಎರಡು ಒಂದಕ್ಕೊಂದು ಸೋದರ ಸಂಬಂಧ.
1: ಹೌದು
0: ಅಲ್ಲ,
1: ಹೌದು. ಅದಾದ್ಮೇಲೆ ಹಾಲಾಡಿ ದೇವಸ್ಥಾನದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸೇವೆ ಆಟ ಆಗಿ ರಂಗಸ್ಥಳ ತೆಗಿಲಿಲ್ಲ. ಬೆಳಗ್ಗೆವರೆಗೆ ನಾವು ಸೇವೆ ಆಟ ಕಾಲಮಿತಿ ಆಗೋದು, ಬೆಳಗ್ಗೆವರೆಗೆ ನಾವು ಟ್ರಯಲ್ ಮಾಡ್ತಿದ್ದೀವಿ ಆಟ ಆದ್ಮೇಲೆ. ಅದಾದ್ಮೇಲೆ ಸುಧೀರ್ ಉಪ್ಪೂರು ಮತ್ತೆ ಉಮೇಶ್ ಶಂಕರನಾರಾಯಣ ಅವರದ್ದು ಒಂದು ನಾಟ್ಯ ಉಂಟು, ಸೋಬನೆ ಬೇನೆ ಬೇನೆ ಅಂದ್ರೆ ಹಾಲಕ್ಕಿ ಕೊಣತ ಅಂತೇಳಿ ಒಂದು ನಾಟ್ಯ ಉಂಟು. ಅದಕ್ಕೆ ನಾವು ಉಡುಪಿಗೆ ಹೋಗಿ ಅಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ನಾವು ಸೆಟ್ ಮಾಡಿ ನಾನು ಅಕ್ಷಯ್ ಆಚಾರ್ಯ ಬಿತ್ತರಗಟ್ಟೆ ಸುಜನ್ ಹಾಲಾಡಿ ಅವರು 3 ಜನ ಹೋಗಿ ಮತ್ತೆ ಅವರು ಉಮೇಶ್ ಪವನ್ ಕೆಣಕೇರ್ ಅವರು ಬಂದಿದ್ರು. ಪದ್ಯ ಎಲ್ಲ ಬಾಯಿ ತಾಳ ಹೇಗಿದೆ, ಚಾಲು ಹೇಗೆ ಸೆಟ್ ಮಾಡುದು ಅಂತೇಳಿ ಒಂದು 3 ಟ್ರಯಲ್ ಮಾಡಿದ್ದೇವೆ ಆ ನಾಟ್ಯಕ್ಕೆ. ಹೌದು, ಹಾಗಾಗಿ
0: ಭಾಗವತಿಗೆ
1: ಅದೇ ಅಂದ್ರೆ ಸೋಬನೆ ಬಿನ ಬಿನ ಸೋಬಾನೆ, ಸೋಬನೆ ಬಿನ ಬಿನ ಸೋಬಾನೆ, ಹಾಲಕ್ಕಿ ಒಕ್ಕಲು ನಾವಣ್ಣ, ಹಾಲಕ್ಕಿ ಅಂತ ಜೀವನ ಮದಣ್ಣ. ಆತರ ಬರ್ತದೆ ಜಾನಪದ
0: ಶೈಲಿ. ಹೌದು, ಶೈಲಿ. ಆ ಜಾನಪದ ಶೈಲಿನೂ ನೀವು ಯಕ್ಷಗಾನ ಶೈಲಿಗೆ
1: ಅಳವಡಿಸ್ಕೊಂಡು. ಹೌದು,
0: ಬಟ್ ನನ್ಗೊಂದು ಡೌಟ್ ಆಗುದಿಲ್ಲ ಅಂತ ಕೇಂದ್ರೆ, ನೀವೀಗ ಒಗ್ಗಿಕೊಂಡಿರುತ್ತೆ ನಿಮ್ಮ ಧ್ವನಿ ಭಾಗವತಿಕೆಗೆ, ನಿಮ್ಮ ಹತ್ರ ಒಂದು ಭಕ್ತಿಗೀತೆ ಕೊಟ್ಟರು ನೀವು ಭಾಗವತಿಕೆ ತರನೇ ಹಾಡ್ತೀರಿಯಾ, ಒಂದು ಭಾವಗೀತೆ ಕೊಟ್ಟರು ಭಾಗವತಿಕೆ ತರನೇ ಹಾಡ್ತೀರ, ಹೆಂಗೆ?
1: ಅಂದ್ರೆ ಭಕ್ತಿಗೀತೆ ಕೊಟ್ಟರೆ ಈಗ ಭಕ್ತಿಗೀತೆ ಕೆಲವೊಂದು ಮಂಗಳ ಕ್ರಿಯೆ ಹೇಳ್ತೇನೆ, ಭಕ್ತಿಗೀತೆ ಹಾಗೆ ಸ್ವಲ್ಪ ಹಾಗೆ ಬರ್ತದೆ. ಭಕ್ತಿ ಈ ಮಾಮೂಲಿ ಭಾವಗೀತೆಗಳಲ್ಲಿ ಇದ್ರೆ ಅದೇ ಸಾಹಿತ್ಯ ಚೇಂಜ್ ಮಾಡಿ ಕೊಡ್ತಾರೆ ಪ್ರಸಂಗಕ್ಕೆ, ಟ್ಯೂನ್ ಮಾತ್ರ ಹಾಕ್ತೇವೆ ಬಿಟ್ರೆ ಸಾಹಿತ್ಯ ನಮ್ಮ ಯಕ್ಷಗಾನೀಯವಾಗಿ ಸಾಹಿತ್ಯ.
0: ಈಗ ನೀವು ಮುನಿಸುತ್ತಾರವೇ ಏನ್ ನಾರ್ಮಲ್ ಭಾವಗೀತೆ ಇದೆ ಅದನ್ನ ಹಾಡಿ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಹಾಡುಕೆ ಬರ್ತಿಲ್ಯಾ?
1: ಇಲ್ಲ, ಅದು ನಾವು ಮುನಿಸಿದ್ರೆ ಹೇಳ್ತೇನೆ.
0: ಹೌದು, ಯಾಕಂದ್ರೆ ನೀವು ಹೇಳಿದ್ರು ನೀವು ಶಾಲಿಗೆ ಹೋತಿಪತಿ ನಾ ಭಾವಗೀತೆ ಭಕ್ತಿಗೀತೆ ಎಲ್ಲ ತುಂಬಾ ಹೇಳ್ತಿದ್ದೆ ಅಂತ ಹೇಳಿ ಕಮ್. ಇದ್ರ ಮಧ್ಯದಲ್ಲಿ ನಾವು ಭಗವತಿಕೆಯನ್ನ ಕೇಂತ ಇದ್ದಿತ್ತು ಯಾರದ್ದು, ನಮ್ಮ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರದ್ದು ಭಾವಗೀತೆ ಕೇಂದ್ರ ಒಂದು ತುಣುಕು.

0: ಸೂಪರ್. ಆದ್ರೆ ಎಲ್ಲ ಒಂದ್ ಕಡೆ ನಂಗೆ ಭಾಗವತಿಕೆ ಸ್ವಲ್ಪ ಶೈಲಿ ಅನಿಸ್ತು.
1: ಭಾಗವತಿ ಹೋಗ್ತದೆ,
0: ಇನ್ಫ್ಲೂಯೆನ್ಸ್ ತುಂಬಾ ಇರುತ್ತೆ. ಈಗ ಹೊಸ ಪ್ರಸಂಗ ಅಂತ ಬಂದಾಗ ಅದು ನೆನಪಿಟ್ಕೊಳ್ಳುವ ಬಗ್ಗೆ, ಈಗ ಹಳತ್ತಾದ ನೀವು ಮಾಡಿ ಮಾಡಿ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಹೊಸ್ತೊಂದು ಕೂಡ ಮತ್ತಲ್ಲಿ ಹೋಗಿ ನೀವು ಯಕ್ಷ ರಂಗದಲ್ಲಿ ನೀವು ಚೂರ್ ಚೇಂಜ್, ನಿಮ್ದು ಒಂಚೂರು ಚೇಂಜ್ ಆದ್ರೆ ಅಲ್ಲೆಲ್ಲ ಚೇಂಜ್ ಆಗ್ತದೆ. ಸೊ ಅದು ಹೆಂಗ್ ಮಾಡ್ತೀರಿ ನೀವು? ಈಗ ಪ್ರಸಂಗದಲ್ಲಿ ನೀವು ಅದಕ್ಕೂ ಇದು ಇದಕ್ಕೂ ಅದು ಮತ್ತೊಂದಕ್ಕೂ ಮತ್ತೊಂದು
1: ಸನ್ನಿವೇಶ
0: ಎಲ್ಲ ಸನ್ನಿವೇಶ ಸ್ಕ್ರೀನ್ ಪ್ಲೇ ಸೆಟ್ ಆಗಿರುತ್ತಲ್ಲ.
1: ನಮ್ಗೆ ಅದು ದೃಶ್ಯದ ಬಗ್ಗೆ ಎಲ್ಲ ದೃಶ್ಯ ಹೇಗಂತೇಳಿ ಬರೆದು ಕೊಟ್ಟಿರ್ತಾರೆ ಪ್ರಸಂಗಕರ್ತರು. ಅದ್ ಹೇಗೆ ಅದ್ರ ಪ್ರಕಾರ ನಾವು ಫಸ್ಟಿಗೆ ಒಂದ್ ಎರಡ್ ಮೂರು ಪ್ರಯೋಗ ಆಗಲರಿ ನಮ್ಗೆ ಕಷ್ಟ ಆಗ್ತದೆ, ಎರಡ್ ಮೂರು ಪ್ರಯೋಗ ಆಗಲರಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಸೆಟ್ ಆಗ್ತದೆ.
0: ಎಲ್ಲಾದ್ರೂ ಆತರ ಆಗ್ತಿತ್ತ? ಈಗ ಹೊಸ ಪ್ರಸಂಗದಲ್ಲಿ ನೀವು ಪ್ರದರ್ಶನ ಮಾಡುವತ್ತಿಗೆ ಆಟ ಆತಿತ್ತ ಆ ಟೈಮಲ್ಲಿ? ಎಲ್ಲಾದ್ರೂ ನೀವು ಬರ್ಕೊಂಡಿದ್ರೆ ರೆಫರೆನ್ಸ್ ಬರ್ಕೊಂಡಿರ್ತೀರಿ ಎಲ್ಲ ಚೂರು ಆಚೆ?
1: ಫಸ್ಟ್ ಪ್ರಯೋಗ ಆಲ್ಮೋಸ್ಟ್ ಎಲ್ಲ ಆಗ್ತದೆ. ಕೆಲವು ಬೇರೆ ವೇಷಗಳನ್ನ ರಂಗಸ್ಥಳ ತರಬೇಕಿತ್ತು, ಮಿಸ್ ಆಗಿ ನಮ್ಮ ಮಿಸ್ ಆಗಿ ಮತ್ತೊಂದು ವೇಷಗಳು ಹೋಗಿರ್ತದೆ ರಂಗಸ್ಥಳ.
0: ಅಂದ್ರೆ ಹೋಗಿರುತ್ತಂದ್ರೆ ನಿಮ್ಮ ಪದದಿಂದ ಬಂದಿರುತ್ತ ಅಥವಾ
1: ಅಲ್ಲ? ಕಲಾವಿದರಿಗೂ ಕೆಲವೊಂದು ಎಲ್ಲ ಮಿಸ್ ಆಗ್ತದೆ, ನಮ್ಗೂ ಮಿಸ್ ಆಗ್ತದೆ. ಅದೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಥಮ ಪ್ರಯೋಗದಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಷಮಿಸುವವರೊಂದಿಗೆ ಪ್ರೇಕ್ಷಕರು ಹಾಗೆ ನೋಡ್ಬೇಕಾಗ್ತದೆ, ಇದು ಫಸ್ಟ್ ಅಂತೇಳಿ ನೋಡ್ಬೇಕಾಗ್ತದೆ. ಹೋಗ್ತಾ ಹೋಗ್ತಾ ಸೆಟ್ ಆಗ್ತದೆ. ನಮ್ಗೆ ಈಗ ಪಂಜರ ಪಕ್ಷಿಯಲ್ಲಿ ಹಾಗಾಗಲಿಲ್ಲ, ಯಾಕಂದ್ರೆ ನಾವು ರಂಗಸ್ಥಳ ಇಟ್ಟುಕೊಂಡೆ ನಾವು ಒಂದು ಎರಡ್ ಮೂರು ಟ್ರಯಲ್ ಮಾಡಿದ್ದೇವೆ. ಅದಕ್ಕಾಗಿ ನಾವು ಪ್ರಥಮ ಪ್ರಯೋಗದಲ್ಲೇ ಸಕ್ಸಸ್ ಆಗಿದ್ದು. ಪಂಜರ ಪಕ್ಷಿಯಲ್ಲಿ ಹಾಗಾಗಲಿಲ್ಲ.
0: ತಯಾರಿ ತುಂಬಾ ಇಂಪಾರ್ಟೆಂಟ್ ಆಗ್ತದ?
1: ಹೌದು,
0: ಯೂಶ್ವಲಿ ಅದೇ ಹೆಚ್ಚಿನ ಸಲ ಈ ತರ ರಂಗಸ್ಥಳದಲ್ಲಿ ತಯಾರಿ ಇಪ್ಪುದು ಕಡಿಮೆ.
1: ಹೌದು, ಪಂಜರ ಪಕ್ಷಿಯಲ್ಲಿ ಹಾಗಾಗ್ಲಿ.
0: ಹಂಗೆ ಎಷ್ಟು ಪ್ರದರ್ಶನ ಆಯ್ತು ಈಗ ಪಂಜರ ಪಕ್ಷಿ?
1: ನಿನ್ನೆಗೆ 121.
0: ನೂರ ಇಪ್ಪತ್ತೊಂದು, 3,000-4,000 ಜನ ಆಟ ಕಂಬಕ್ಕೆ. ಎಷ್ಟು ಜನ ಕುರ್ಚಿ ಹಾಕದ್ ಸಾಕತ್ತಿಲ್ಲ ಅಷ್ಟು ಜನ ಅಲ್ಲ? ಸೂಪರ್. ಈಗ ನೀವು ಪಂಜರ ಪಕ್ಷಿಗೆ ನೀವು ಭಾಗವತಿಗೆ ಮಾಡಕ್ ಹೋದಾಗೆಲ್ಲ ಬಂದು ದುಡ್ಡು ಕೊಡೋಕಿಂತ ಖುಷಿ
1: ತುಂಬಾ ಜನ ಕೊಟ್ಟು? ಹಾಗೆಂತಿಲ್ಲ, ತುಂಬಾ ಅಂತಲ್ಲ. ಈಗ ನಮ್ಮ ಹಿಮ್ಮೇಳಕ್ಕೆ, ಹಿಮ್ಮೇಳದ ಸುಜನ ಹಾಲಾಡಿಯವರು, ಅಕ್ಷಯ ಚವಿತ್ರಗಟ್ಟೆಯವರು ಹಿಮ್ಮಳಕ್ಕೆ, ಹಿಮ್ಮಳ ಕಂಡು ಖುಷಿಯಾಗಿ 200,000 ಹೀಗಂತೇಳಿ ಎಲ್ಲ ಕೊಡ್ತಾರೆ.
0: ಇನ್ನೊಂದು ನಿಮ್ದು ಅಡ್ವಾಂಟೇಜ್ ಅಂತ ಕೇಳಿದ್ರೆ ನಿಮ್ಮ ಟೀಮ್ ಅಲ್ಲಿ ಇಬ್ಬರಲ್ಲಿ ನಿಮ್ ಕಣ್ಣಿ ಯಂಗ್ಸ್ಟರ್ಸ್?
1: ಹೌದೌದು, ಎಲ್ಲರೂ
0: ಸೇಮ್
1: ಎಲ್ಲ ನಮ್ಮ ಮೇಳದಲ್ಲಿ ಹಾಗೆ ಎಲ್ಲ ಕಲಾವಿದರಾಗಿ ಸ್ವಲ್ಪ ಅಣ್ಣ ತಮ್ಮಂದ ಸಂಬಂಧ ಆತರ
0: ಒಳ್ಳೆ.
1: ಹೌದು, ಒಳ್ಳೆ ಸ್ನೇಹ ಕೂಟ ಆತರ
0: ಖುಷಿ ಅತ್ತ.
1: ಹೌದು
0: ಅಲ್ಲ, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ.
1: ಹೌದು
0: ಹೌದು ಹೌದು ಅಂತ ಹೇಳಿ. ಸೊ ನಿಮ್ಗೆ ಪುರ್ಸೊತ್ ಅಂತ ಹೇಗಳಿ ಕಾತಿಗ ಭಾಗವತರಿಗೆ ಪುರ್ಸೊತ್ ಯಾವಾಗ?
1: ನಮ್ಗೀಗ ಅಂದ್ರೆ ಈಗ ಬೇಸಿಗೆಯಲ್ಲಿ ಡಿಸೆಂಬರ್ ಫಸ್ಟ್ ಇಂದ ಮೇ ಎಂಡ್ ವರೆಗೆ ಕಂಟಿನ್ಯೂ ಆಟ ಇರ್ತದೆ.
0: ಹೌದು
1: ಹೌದು, ಯಕ್ಷಗಾನ ಇರ್ತದೆ. ಮಳೆಗಾಲದಲ್ಲಿ ಜೂನ್ ತಿಂಗಳ ಸ್ವಲ್ಪ, ಒಂದ್ ತಿಂಗಳು ಸ್ವಲ್ಪ ರೆಸ್ಟ್ ಇರ್ತದೆ. ಮಧ್ಯೆ ಮಧ್ಯೆ ಪ್ರೋಗ್ರಾಮ್ ಇರ್ತದೆ. ಅದಾದ್ಮೇಲೆ ಜುಲೈಯಿಂದ ನಮ್ಮ ಸದಾಶಿವಮಿನ್ ಕೊಕ್ಕರ್ಣೆ ಹಾಗೂ ದಿನಕರ್ ಕುಂದ ನಡೂರು ಅವ್ರದ್ದು ಪ್ರವಾಸಿ ಯಕ್ಷಗಾನ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮುಂದತ್ತಿ ಅಂತೇಳಿ ಒಂದು ಪ್ರವಾಸಿ ಯಕ್ಷಗಾನ ಮಂಡಳಿ ಇದೆ, ಅದಕ್ಕೆ ನಾನು ಟೀಮಿಗೆ ಹೋಗ್ತೇನೆ.
0: ಪ್ರವಾಸಿ ಯಕ್ಷಗಾನ ಅಂದ್ರೆ ನೀವು ಪ್ರವಾಸ ಮಾಡ್ತಾ ಆಟ ಮಾಡುದ?
1: ಹೌದು, ನಾವು ಬೆಂಗಳೂರು, ಬೊಂಬೈ, ಉತ್ತರ ಕರ್ನಾಟಕ, ಹೈದರಾಬಾದ್ ಹೀಗೆಲ್ಲ.
0: ಸೂಪರ್.
1: ಹೌದು, ಅಲ್ಲಿ ಎಲ್ಲ ಹೋಗಿ
0: ಈ ಯಕ್ಷಗಾನದಿಂದ ನೀವು ಎಲ್ಲೆಲ್ಲ ಹಾಪ್ ಕಾಯ್ತು, ಯಾವ್ಯಾವ ಊರಿಗೆಲ್ಲ ಹಾಪ್ ಕಾಯ್ತು?
1: ಮುಂಬೈ, ಬೆಂಗಳೂರು, ಹೈದರಾಬಾದ್ ಹೀಗೆ, ಉತ್ತರ ಕರ್ನಾಟಕ ಈ ಸೈಡ್ ಎಲ್ಲ ಕಡೆ ಹೋಗ್ಲಿಕ್ಕೆ ಅವಕಾಶ
0: ಸುಮಾರು ಬದಿಗಾಯ್ತು. ವಿದೇಶ ಪ್ರಯಾಣ ಮಾಡ್ತಷ್ಟೇ?
1: ಹೌದು,
0: ಮಾಡ್ತಾರೆ. ಒಂದ್ಸಲ ಕರೆದು ಬಿಡುದನ್ನ ಯೋಚನೆ ಮಾಡಬಹುದು. ಹಂಗೆ ಈಗ ನೀವು PUC ಕೂಡ ಕಂಪ್ಲೀಟ್ ಮಾಡ್ಲ?
1: ಇಲ್ಲ ಇಲ್ಲ,
0: ಅದಕ್ಕೆ ಬೇಜಾರು ಇದೆಯಾ ನಿಮ್ಗೆ?
1: ಅಂದ್ರೆ ನಾನ್ ಶಾಲೆಗೆ ಹೋಗಿ ಓದಿದ್ರೆ ಇಷ್ಟು ಯಕ್ಷಗಾನ ಅಷ್ಟು ದುಡಿಮೆ ಆಗ್ತಿಲ್ಲ ಇತ್ತು.
0: ಈ ಮಟ್ಟಕ್ಕೆ ಹೋಗ್ತಾರೆ,
1: ಇಷ್ಟು ಹೆಸರು ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಶಾಲೆ ಹೋಗಿ ಏನೋ ಕಂಪ್ನಿಗೆ ಕೆಲಸ ಹೋಗಿದ್ದಾರೆ. ಯಕ್ಷಗಾನಕ್ಕೆ ಬರುವಾಗ ನಂಗೆ ಲಾಭವೇ ಆಗಿದೆ ಅಂದ್ರೆ.
0: ಹೌದು, ಇದು ಗಣೇಶ್ ಬಿಲ್ಲಾಡಿ ಅವರಿಗೆ PUC ಅರ್ಧಕ್ಕೆ ಬಿಟ್ಟು ಆಟಕ್ಕೆ ಬಂದ್ರೆ ಬಿಕಾಸ್ ಅವ್ರಿಗೆ ಗೊತ್ತಿದಿತ್ತು ಅವ್ರಿಗೆ ಎಂತ ಬೇಕಂತ ಗೊತ್ತಿದ್ದು. ಹಂಗಂತ PUC ಬಿಟ್ಟರಿಗೆಲ್ಲ ಹಿಂಗಾತಂತ ಓದುದನ್ನೊಂದು ಸೀರಿಯಸ್ ಆಗಿ ಕಂಟಿನ್ಯೂ ಮಾಡಿ ಬಿಲ್ಲಾಡಿ ಅವರು ಈ ತರ ಮಾಡಿರೋದ್ರಿಂದ ಇವತ್ತೊಂದು ಈ ಏಜ್ಗೆ, ಇಷ್ಟು ಚಿಕ್ಕ ಏಜ್ಗೆ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ರೆ. ಯಕ್ಷಗಾನದ ಬಗ್ಗೆ ಎಂತ ಅನ್ಸುತ್ತೆ? ಯಕ್ಷಗಾನ ನಿಮ್ಗೆ ಎಂತೆಲ್ಲ ಕೊಡ್ತ ಅನ್ಸುತ್ತೆ? ಎಷ್ಟು ವರ್ಷದ ಜರ್ನಿ ಇದು? ಫಸ್ಟ್
1: ನಂದು ಇದು 11ನೇ ವರ್ಷ.
0: ಓಕೆ, ಅಂದ್ರೆ ನಿಮ್ಗೆ ಯಕ್ಷಗಾನದ ಬಗ್ಗೆ, ಯಕ್ಷಗಾನಕ್ಕೆ ಬಂದದ್ದು ಎಷ್ಟು ಒಳ್ಳೇದಾಯ್ತು, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ?
1: ಯಕ್ಷಗಾನಕ್ಕೆ ಬಂದ್ರ ಮೇಲೆ ನಾನು ನಮ್ಮ ಮನೇಲಿ ಒಂದು ಹೊಸ ಮನೆ ಕಟ್ಟಿದೆ. ಅದು ಅಂದು ಮನೇಲಿ ತುಂಬಾ ಆವಾಗ ನಮ್ ತುಂಬಾ ಕಡು ಬಡತನ ಇತ್ತು, ಬಂದ್ರ ಮೇಲೆ ನಮ್ಗೆ ಒಳ್ಳೇದಾಗಿದೆ ಅಂದ್ರೆ
0: ಈಗೇನು
1: ಮನೆ ಕಟ್ಟಕಾಯ್ತು.
0: ಹೌದೌದು,
1: ಈಗ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ ನಮಗೆ, ಮತ್ತೆ ತುಂಬಾ ಹೆಸರು ಕೊಡ್ತು ಎಲ್ಲ ಕಡೆ. ಗಣೇಶಾಚಾರ್ಯ ಅಂದ್ರೆ ಹೇಳಿದ್ರೆ ಎಲ್ಲ ಪರಿಚಯ ಸಿಗ್ತದೆ,
0: ಅಭಿಮಾನಿ ಬಳಗ ಅಲ್ಲ.
1: ಗಣೇಶಾಚಾರ್ಯ ನಮಸ್ಕಾರ ಅಂತೇಳಿ ಎಲ್ಲ ಎಲ್ಲರೂ ಹೇಳಿ.
0: ನಿಮ್ಮ ಅಭಿಮಾನಿ ಬಳಗದಲ್ಲಿ ಯುವ ಜನರು ಇದ್ದಾರೆ, ಯಂಗ್ಸ್ಟರ್ಸ್.
1: ಹೌದು
0: ಹಾಗೆ,
1: ಎಲ್ಲರೂ ಪರಿಚಯ ಹಿಡ್ತಾರೆ, ಎಲ್ಲರೂ ಗುರುತ ಹಿಡಿತಾರೆ.
0: ಇದೆಲ್ಲ ಖುಷಿ.
1: ಹೌದು, ಅದರ ಖುಷಿ.
0: ಗಣೇಶಾಚಾರ್ಯ ಅವರು ಮದುವೆ ಹಾಕಿದ್ದಾರೆ?
1: ಮದುವೆ ಸದ್ಯ ಇಲ್ಲ.
0: ಸರಿ, ಈಗ ನಮಗೆ ಪಂಜರ ಪಕ್ಷಿಯ ಒಂದು ಸೂಪರ್ ಹಿಟ್ ಹಾಡು ವೈಯಕ್ತಿಕವಾಗಿ ನಂಗೂ ಕೂಡ ತುಂಬಾ ಇಷ್ಟ ಆಯ್ತಾ, ಅದು ಜಲವ ತೊರೆದ ಮತ್ಸ್ಯದಂತೆ, ಅದನ್ನ ಒಂಚೂರು ನಮ್ಗೆ ಹೇಳಕ್ಕ?

0: ವಾವ್ ಸೂಪರ್, ತುಂಬಾ ಲೈಕ್ ಇತ್ತು. ಹಂಗೆ ಶ್ರುತಿ ಆಫ್ ಮಾಡೋದು ಬೇಡ, ಇನ್ನೊಂದು ಎರಡು ಹಾಡು ಆಡಿಸ್ಕಿತ್ತು. ಈಗ ಒಂದು ವೈಯಕ್ತಿಕ ಪ್ರಶ್ನೆ ನಿಮ್ಗೆ ಎಂದಕ್ಕ, ಡೋಂಟ್ ಮೈಂಡ್. ಎಂತಕ್ಕಿಂತ ನೀವು ಕಿವಿಗೊಂದು ಟಿಕ್ಕಿ ಹಾಕಿದ್ದೀರಲ್ಲ, ನಕ್ಷತ್ರ ಟಿಕ್ಕಿ, ಅದು ಸಣ್ಣಕ್ಕಿಂತ ಇದ್ದದ್ದ?
1: ಸಣ್ಣಿಂದ ಇದೆ.
0: ಸೊ ಅದನ್ನ ಯಾವುದೇ ಕಾರಣಕ್ಕೆ ನೀವು ತೆಗ್ದಿಲ್ಲ?
1: ತೆಗ್ದಿಲ್ಲ.
0: ಎರಡು ಕೆಮಿಗೆ ಟಿಕ್ಕಿ ಹಾಕಿ, ಸೊ ಟಿಕ್ಕಿ ಹಾಕಿದಾರೆ ಅಂದ್ರೆ ಎಲ್ಲದಕ್ಕೂ ಅಂದ್ರೆ ರೆಡಿ ಅಂತ, ಸಂಸಾರ ನಿರ್ವಹಿಸೋದಕ್ಕೂ ರೆಡಿ ಅಂತ ಅಂತ. ಸೊ ಅದನ್ನ ನೀವು ಈಗಲೂ ಅದನ್ನ ನಿಭಾಯಿಸ್ಕೊಂಡು ಬರ್ತಿದ್ರಿ. ಇದು ಆಕ್ಚುಲಿ ನಮ್ಗೆಲ್ಲ ತುಂಬಾ ಚೈಲ್ಡ್ಹುಡ್ ಮೆಮರೀಸ್. ನನ್ನ ಅಣ್ಣಂದ್ರಿಗೆಲ್ಲ ಇಂಥದೇ ಟಿಕ್ಕಿ ಹಾಕ್ತಾ ಇದ್ರು. ಸೊ ಈಗಿನ ಕಾಲದ ಸ್ಟೈಲ್ ಎಲ್ಲ ಚೇಂಜ್ ಆಯ್ತು. ಗಣೇಶ್ ಬಿಲ್ಲಾಡಿ ಅವರು ಯಾವ ಸ್ಟೈಲ್ ಚೇಂಜ್ ಆದ್ರೂ ಇದೇ ಸ್ಟೈಲ್ ನ ಉಳಿಸ್ಕೊಂಡಿದ, ಅದು ಒಳ್ಳೇದಾಯ್ತು. ಇನ್ನೊಂದು, ನಮ್ಗೆ ಯಾವ್ದಾದ್ರು ಒಂದು ನಿಮ್ಮ ಇಷ್ಟದ ಭಾಗವತ್ಗೆ ಪದ್ಯ ಯಾವ್ದಾದ್ರು ಒಂದು

0: ಹೊಸ ಗಾನ ಹಾಡಿದ್ದಾರೆ ನಮ್ಮ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ಆಕ್ಚುಲಿ ಇದನ್ನೆಲ್ಲ ಪದ ಭಗವತಿಗೆ ಕೇಂತ್ರಿಪತಿಗೆ ನಮ್ಗೊಂಚೂರು ಸಿನಿಮಾದ ಹಾಡಿಗೆ ಅದ್ ನೆನ್ಪಾತ್ ಹೌದು. ಆದ್ರೆ ಎಕ್ಸ್ಪೆರಿಮೆಂಟ್ ಅನ್ನೋದು ಇವತ್ತಿನ ಜಗ, ಇವತ್ತಿನ ಯುಗ, ಇವತ್ತಿನ ಜನರು ಇವ್ರಿಗೆ ಎಂತ ಬೇಕು ಒಂಚೂರು ಮಾಡ್ತಾ ಹೋರ ಕಾಂಬರು ಜಾಸ್ತಿ
1: ಮಾತ್ರ.
0: ಸೊ ಹಂಗೆ ಈ ಪ್ರಯೋಗಗಳು ಆತ ಇರತ್ತ. ಹಂಗಂತೇಳಿ ಸಾಂಪ್ರದಾಯಿಕ ಯಕ್ಷಗಾನ ಏನು ಬಿಟ್ಕೊಡುದಿಲ್ಲ, ಅದು ಅಲ್ಲಿಯೇ ಇರುತ್ತ, ಅದನ್ನು ಬೆಳೆಸೋ ಕಾರ್ಯನ ಮಾಡ್ತಾ ಇದ್ರು ಅಂತ ಹೇಳಿ. ಭಾರಿ ಖುಷಿ ಆಯ್ತ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲೇ ಕೂಕೊಂಡ ಇಷ್ಟು ಚಂದದ ಭಾಗವತಿಕೆ, ಅದು ನಮ್ಮ ಗಣೇಶ್ ಬಿಲ್ಲಾಡಿ ಅವ್ರ ಪಕ್ಕದಲ್ಲೇ ಕೂಕೊಂಡ ಕೇಂಬುವಂತ ಒಂದು ಸದಾವಕಾಶ ನಮಗೆ. ನಿಮ್ಮ ಮುಂದಿನ ಕನಸುಗಳೆಂತ ಗಣೇಶ್ ಬಿಲ್ಲಾಡಿ ಅವರೇ?
1: ಮುಂದಿನ ಭಾಗವತಿಯಲ್ಲಿ ಇನ್ನಷ್ಟು ತಯಾರಾಗಬೇಕು. ಅಂದ್ರೆ ಕೆಲವು ಪೌರಾಣಿಕ ಪ್ರಸಂಗ ಆಡಿಸ್ಬೇಕಂತೇಳಿ ನನಗಿದೆ. ಉದಾಹರಣೆ ತಾಮ್ರಧ್ವಜ ಕಾಳಗ, ರಾಮಂಜನ, ಇಂಥ ಪೌರಾಣಿಕ ಪ್ರಸಂಗ. ಈ ಹೊಸ ಪ್ರಸಂಗದಿಂದ ನನಗೆ ಕೆಲವು ಪೌರಾಣಿಕ ಪ್ರಸಂಗ ಆಡಿಸುವ ಅವಕಾಶಗಳು ಕಡಿಮೆ ಆಗ್ತಿದೆ. ಮುಂದೆ ತುಂಬಾ ಅವಕಾಶ ಸಿಗ್ಬೇಕಂತೇಳಿ ನನ್ನ ಇದಷ್ಟು.
0: ಪೌರಾಣಿಕ ಪ್ರಸಂಗದ ಕಡೆ ನಮ್ಮ ಗಣೇಶ್ ಬಿಲ್ಲಾಡಿ ಅವರ ನಡೆ ಇರುತ್ತೆ. ಸೊ ಅದೊಂದು ಆಸೆ ಇದೆ.
1: ತಾಮ್ರಧ್ವಜ ಕಾಳಗ ಇಂಥ ಕೆಲವು ಪೌರಾಣಿಕ ಪ್ರಸಂಗಗಳಿದೆ.
0: ಸೊ ಗಣೇಶ್ ಬಿಲ್ಲಾಡಿ ಅವರೇ, ನಂಗೆ ನಿಮ್ಮಲ್ಲಿ ಒಂದು ವಿಶೇಷ ಅನಿಸಿದ ಅಭ್ಯಾಸ ಅಂತ ಕೇಂದ್ರೆ, ನೀವು ಲೈಕ್ ಭಾಗವತಿಕೆ ಮಾಡ್ತ್ರಿ ಎಲ್ಲ ಹೌದು, ಚಾ ಕುಡುದಿಲ್ಲ ಅಂದೇಳಿ ಹೇಳ್ರಿ ನೀವು. ಅದ್ ಯಾಕೆ
1: ಅಂದ್ರೆ ಮೊದ್ಲಿಂದ ಅಭ್ಯಾಸ ಇಲ್ಲ ಚಾದ.
0: ಚಾದ ಅಭ್ಯಾಸ ಇಲ್ಲ
1: ಅಂದ್ರೆ ಮಂದಿರ ತಿಮ್ಮಳದಲ್ಲಿ ಇರುವಾಗ ನಿದ್ದೆ ಬಿಟ್ಟಾಗ ಚಾ ಕುಡಿದಿದ್ದೆ ಒಂದಿನ. ಅದು ನನಗೆ ವಾಮಿಟ್
0: ಆಯ್ತು
1: ಜಾಸ್ತಿ. ಅದ್ರಿಂದ ಚಾ ಸ್ವಲ್ಪ ಅಂದ್ರೆ ಈಗ ಕುಡಿತೇನೆ. ಅಂದ್ರೆ ತುಂಬಾ ನಿದ್ದೆ ಬಿಟ್ಟಾಗ ಏನು ಸಾಧ್ಯವೇ ಇಲ್ಲ, ಕೂತ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ.
0: ಹಾಗಿದ್ದ
1: ಆ ಟೈಮಲ್ಲಿ ಒಂದು ಚಾ ಕುಡಿತೇನೆ ರಂಗಸ್ಥಳದ.
0: ಆಕ್ಚುಲಿ ನಾವು ಭಾಗವತರ ಅಂದ್ರೆ ಅವರು ವೀಳ್ಯ ಹಾಕೋದ್ ಕಂಡಿತ್ತು, ಚಾ ಕುಡಿಯೋದ್ ಕಂಡಿತ್ತು. ಬಟ್ ನಮ್ಮ ವಿಶೇಷ ಭಾಗವತರು ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ನಂಗೆ ಭಾರಿ ಖುಷಿ ಇದೆ ಅಂತಂದ್ರೆ ಒಂಚೂರು ಗೊತ್ತು ಎಂತದೂ ಇಲ್ಲ, ತುಂಬಾ ಸಿಂಪಲ್, ಸರಳ, ಸಜ್ಜನ ಅನ್ಸಿದ್ದನ್ನ ಪ್ರಾಮಾಣಿಕವಾಗಿ ಮಾತಾಡಿದ್ರು. ಎಂತದೇ ಇಲ್ಲಿ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದವರೆಗೆ ಬಂದು ಸರ್, ನೀವು ಇಷ್ಟು ಲೈಕ್ ಮಾಡಿ ಮಾತಾಡ್ರಿ, ಪದ ಹಾಡ್ರಿ, ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಆ ಪದಕ್ಕೆ ಮತ್ತೆ

Catalão!

ఏమి ఎక్కడ నీవు నా కూడి.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಹಾಗೂ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ ಸ್ವರ್ಣ ಕುಂದಾಪುರ ಮೇಡಮ್ ಇದ್ರ. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಕೆಲವು ಸಹಪಾಠಿಗಳು ಇದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಅಂತಲ್ಲ, ನಮ್ಮ ಮನಸ್ಸಲ್ಲಿ ಕೆಲವೊಂದು ಗೊಂದಲಗಳು ಪ್ರಶ್ನೆಗಳೆಲ್ಲ ಇತ್ತು, ಅದನ್ನ ನಾವು ಇವತ್ತು ಮೇಡಮ್ ಹತ್ರ ಕೇಂತ. ಹಾಗೆ ಮೇಡಮಿಗೂ ಕೆಲವು ಪ್ರಶ್ನೆಗಳೆಲ್ಲ ನಮ್ಮೊಟ್ಟಿಗೆ ಕೇಳ್ಬೇಕಿತ್ತಂದ್ರೆ, ಹಂಗಾರೆ ಇನ್ ತಡ ಮಾಡು ಬೇಡ, ಕಾರ್ಯಕ್ರಮನ ಶುರು ಮಾಡುವ.
2: ಈಗ ನೀವೆಲ್ಲರೂ ಡಿಗ್ರಿ ಸ್ಟೂಡೆಂಟ್ಸ್ ಅಲ್ಲ, ಡಿಗ್ರಿ ಸ್ಟೂಡೆಂಟ್ಸ್, ಈಗ ನೀವೆಲ್ಲ ನಿಮ್ಮ ಫ್ಯೂಚರ್ ಬಗ್ಗೆ ಏನಾದರೂ ಗೋಲ್ ಅಥವಾ ಏನಾಗಬೇಕು ಅಂತ ಹೇಳಿ ಸೆಟ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ, ಮುಂದೆ ಏನಾಗಬೇಕು ಅಂತ ಹೇಳಿ ಹಾಗೆ ಮಾಡಿ ಇಟ್ಕೊಂಡಿದ್ದೀರಿ. ಈಗ ಹೆಚ್ಚಿನವರಲ್ಲಿ ಇದು ಒಂದು ಗೊಂದಲ ಜಾಸ್ತಿ ಇದೆ. ಮುಂಚೆ ಹೇಗಿತ್ತಂತ ಹೇಳಿದ್ರೆ ಯಾವುದೋ ಒಂದೆರಡು ಆಪ್ಷನ್ ಮಾತ್ರ ಇರ್ತಾ ಇತ್ತು, ಒಂದ ನಾನು ಇದಾಗಬೇಕು ಒಂದ ಅದಾಗಬೇಕು ಅಂದ್ರೆ ಜಾಸ್ತಿ ಆಪ್ಷನ್ಗಳು ಇರಲಿಲ್ಲ. ಈಗ ತುಂಬ ಚಾಯ್ಸ್ಗಳಿದೆ ನಿಮಗೆ ಅಲ್ವಾ, ಈ ಡಿಗ್ರಿ ಮುಗಿದ ತಕ್ಷಣ ಅಥವಾ ಡಿಗ್ರಿ ಮುಗಿಯೋದಕ್ಕಿಂತ ಮುಂಚೆನೆ ಒಂದು ಪಿ ಯು ಸಿ ಆದಮೇಲೆ ತುಂಬ ಆಪ್ಷನ್ಗಳಿದೆ. ತುಂಬ ಆಪ್ಷನ್ಗಳಿದ್ದಾಗ ಡಿಸಿಷನ್ ಪ್ಯಾರಾಲಿಸಿಸ್ ಅಂತ ಒಂದು ಇದು ಬರುತ್ತೆ, ಅಂದರೆ ಏನು ತಗೊಳ್ಳೋದು ಏನು ಮಾಡೋದು. ಈಗ ನಾವೊಂದು ಅಂಗಡಿಗೆ ಹೋಗ್ತೇವೆ, ಏನೋ ಒಂದು ಬೇಕಂತ ಹೇಳಿ ತಗೊಳ್ಲಿಕ್ಕೆ ಹೋದಾಗ ಅಲ್ಲಿ ಒಂದೇ ಒಂದು ಇದ್ದಿದ್ರೆ ನಾವು ಯೋಚನೆ ಮಾಡ್ತೇವ?
3: ಇಲ್ಲ,
2: ಅದನ್ನೇ ತಗೊಂಡ್ ಬರ್ತೇವೆ. ಆದ್ರೆ ಅದರಲ್ಲಿ ನಿಮಗೆ ಆಯ್ಕೆಗಳನ್ನು ಒಂದು 10 ಇಟ್ರು ಅಂತ ಇಟ್ಕೊಳ್ಳಿ, ಅವಾಗ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಥವಾ ಒಂದಕ್ಕಿಂತ ಒಂದು ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಅವಾಗ ಏನನ್ಸುತ್ತೆ? ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಅಷ್ಟು ಬೇಗ?
3: ಇಲ್ಲ
2: ಇಲ್ಲ. ಹಾಗೆ ಈಗ ಜಾಬ್ ಆಪ್ಷನ್, ಈಗ ಕೆರಿಯರ್ ಇರ್ಬೋದು ಅಥವಾ ಲೈಫಲ್ಲಿ ಈವನ್ ರಿಲೇಷನ್ಶಿಪ್ ವಿಷಯಕ್ಕೆ ಬಂದಾಗ ಕೂಡ ಏನಾಗುತ್ತೆ ಅಂದ್ರೆ ಆಪ್ಷನ್ಗಳು ತುಂಬಾ ಇದೆ. ಅವಾಗ ಏನ್ ಮಾಡೋದು, ಪ್ಯಾರಾಲಿಸಿಸ್ ಅಂದ್ರೆ ಗೊತ್ತಲ್ವಾ, ಸ್ತಬ್ಧರಾಗಿ ಬಿಡೋದು, ಚಲನೆ ಇಲ್ಲದೆ ಇರೋದು. ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ರಿಲೇಷನ್ಶಿಪ್ಗೆ ಈಗ ಬಂದಾಗ ಹುಡುಗಿಯರಿಗಾದ್ರೆ ಒಂದು 5-6 ಜನ ಪ್ರಪೋಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಮುಂಚಿನ ಕಾಲದಲ್ಲಿ ಹಾಗಿರ್ಲಿಲ್ಲ ಅಲ್ವಾ. ಯಾರೋ ಒಬ್ರು ಇದು ಮಾಡ್ತಾ ಇದ್ರು, ಎಸ್ ಅಥವಾ ನೋ ಅಂತ ಹೇಳಿದಾಗ್ತಿತ್ತು, ಅದು ಲಾಂಗ್ ಟೈಮ್ ಬರ್ತಾ ಇತ್ತು. ಇವಾಗೆಲ್ಲ ಹೇಗಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಎಲ್ಲ ರಿಲೇಷನ್ಶಿಪ್ಗಳು, ಮತ್ತೆ ಆಯ್ಕೆಗಳು ತುಂಬಾ ಇದೆ. ಇವತ್ತು ನಾನು ಒಂದು ಹುಡುಗಿನ ಒಪ್ಕೊಂಡೆ ಅಂತ ಹೇಳಿ ಆದ್ಮೇಲೆ ಶೇ ಅವಳು ತುಂಬಾ ಚೆನ್ನಾಗಿದ್ಲು, ಇದ್ ಅರ್ಜೆಂಟ್ ಮಾಡಿದೆ, ಓಕೆ ಬ್ರೇಕಪ್. ಹೇಗಿದ್ರು ಪರವಾಗಿಲ್ಲ, ನನ್ನ ಲೈಫ್ ಲಾಂಗ್ ಒಪ್ಕೊಂಡಾಗಿದೆ, ನನ್ನ ಜೀವನ ಪೂರ್ತಿ ಇರ್ತೇನೆ, ಆ ತರದ್ದೆಲ್ಲ ಈಗಿಲ್ಲ ಅಲ್ವಾ. ಹಾಗೆ ಕೆರಿಯರ್ ಕೂಡ, ನಾನೀಗ ಯಾವುದೋ ಒಂದು ಡಿಗ್ರಿ, ನಾನು ಮೊನ್ನೆನು ಹೇಳಿದ್ದೆ, ಒಬ್ಬ ಫೈನಲ್ ಇಯರ್ ಮಾಸ್ಟರ್ಸ್ ಓದ್ತಾ ಇರುವಂತ ಒಬ್ಬ ಹುಡುಗ ನನ್ಗೆ ನಿನ್ ಗುರಿ ಏನು ಅಂತ ಹೇಳಿದ್ರೆ ನನ್ಗಿನ್ನು ನಾನು ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದ ಅವನು. ಯಾಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟು ಆಪ್ಷನ್ ಗಳಿದೆ, ಅವನಿಗೆ ಈಗ್ಲೂ ಅಂದ್ರೆ ಫೈನಲ್ ಇಯರ್ ಮಾಸ್ಟರ್ಸ್ ಮಾಡ್ತಾ ಇರುವಾಗ್ಲೂ ಅವನಿಗೆ ಕನ್ಫ್ಯೂಷನ್ ಇದೆ, ಅದು ಮಾಡ್ಲಾ ಇದು ಮಾಡ್ಲಾ, ಅಪ್ಪ ಹಾಗೆ ಹೇಳ್ತಾರೆ, ಅಮ್ಮ ಹೀಗೆ ಹೇಳ್ತಾರೆ, ನನ್ಗೆ ಈ ತರ ಇದೆ, ಫ್ರೆಂಡ್ಸ್ ಎಲ್ಲ ಹೀಗೆ ಹೇಳ್ತಾರೆ ಅಂತ ಡಿಸಿಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಪ್ಷನ್ಸ್ ಜಾಸ್ತಿ ಆದಾಗ. ಸೊ ನೀವುಗಳು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಯಾವ್ದ್ರಲ್ಲಿ ಸಂತೋಷವಾಗಿರಬಲ್ಲೆ ಇದು ತುಂಬಾ ಇಂಪಾರ್ಟೆಂಟ್. ಒಂದು ಇನ್ಸಿಡೆಂಟ್ ಹೇಳ್ತೇನೆ ನಿಮಗೆ. ಒಬ್ಬ ಡಾಕ್ಟರ್ ಇರ್ತಾನೆ, ಅವನು ತುಂಬ ಫೇಮಸ್ ಅಂತ ಹೇಳಿದ್ರೆ ಸಕ್ಸಸ್ಫುಲ್ ಅವನು ಸರ್ಜನ್. ಅವನು ಅವನು ಆಪರೇಟ್ ಮಾಡಿದಂತಹ ಒಂದೇ ಒಂದು ಕೇಸ್ ಫೇಲ್ ಆಗಿಲ್ಲ. ರಿಟೈರ್ಮೆಂಟ್ ಡೇ ದಿನ ಅವನೊಂದು ದೊಡ್ಡ ಫಂಕ್ಷನ್ ಅರೇಂಜ್ ಮಾಡಿರ್ತಾನೆ, ಎಲ್ಲ ಫ್ರೆಂಡ್ಸ್ಗಳು ಅವರು ಇವರೆಲ್ಲ ಪರಿಚಯದವರಿಗೆಲ್ಲ ಬರ್ಲಿಕ್ಕೆ ಹೇಳಿರ್ತಾನೆ. ಆ ಇದರಲ್ಲಿ ಅವನೊಂದು ಮೂಲೆಯಲ್ಲಿ ಕೂತ್ಕೊಂಡು ವಯಲಿನ್ ನುಡಿಸ್ತಾ ಅಳ್ತಾ ಇರ್ತಾನೆ. ಅವಾಗ ಎಲ್ಲರೂ ಕೇಳ್ತಾರೆ, ಏ ಯಾಕಪ್ಪ ನಿನ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಯಾಕಪ್ಪ ಅಳ್ತಾ ಇದೀಯಾ ನೀನು, ನಿಂದು ಎಂತಹ ದೊಡ್ಡ ಪ್ರೊಫೆಷನ್ ಅಂತ ಹೇಳಿದ್ರೆ ಯಾರದ್ದು ಇಂತಹ ಒಂದು ಹಿಸ್ಟ್ರಿ ಇರ್ಲಿಕ್ಕಿಲ್ಲ, ನಿಂದು ಒಂದೇ ಒಂದು ಫೇಲ್ ಆಗಿಲ್ಲ ಸರ್ಜರಿ, ಅಷ್ಟು ದೊಡ್ಡ ಸರ್ಜನ್ ನೀನು, ಒಬ್ಬ ಸಕ್ಸಸ್ಫುಲ್ ಸರ್ಜನ್, ಅಂಥದ್ರಲ್ಲಿ ನೀನು ಅಳ್ತಾ ಇದೆಯಲ್ಲ ಅಂತ ಹೇಳಿ ಕೇಳಿದಾಗ ಅವನು ಏನು ಹೇಳ್ತಾನೆ ಗೊತ್ತಾ, ಇಷ್ಟು ವರ್ಷ ನಾನು ಸರ್ಜನ್ ಆಗಿದ್ದೆ ಹೌದು, ಬಟ್ ನಾನು ಎಂಜಾಯ್ ಮಾಡಲಿಲ್ಲ, ನನಗೆ ವಯಲಿನಿಸ್ಟ್ ಆಗಬೇಕಂತ ಹೇಳಿ ಆಸೆ ಇತ್ತು, ಆದರೆ ಮನೆಯವರದು ಬಿಡದೆ ನನ್ನನ್ನು ಡಾಕ್ಟರ್ ಮಾಡಿದರು, ಬಟ್ ಇಷ್ಟು ವರ್ಷ ನಾನು ಒಂದು ದಿನನೂ ಖುಷಿಯಾಗಿರಲಿಲ್ಲ, ಇವತ್ತು ಇದಕ್ಕೆ ರಿಟೈರ್ಮೆಂಟ್ ಸಿಕ್ಕಿದ ಮೇಲೆ ಈ ವಯಲಿನ್ ನನ್ನ ಕೈಗೆ ಬಂದಿದೆಯಲ್ಲ, ಇವತ್ತು ಇದು ಖುಷಿಯಿಂದ ನನಗೆ ಕಣ್ಣೀರು ಬರ್ತಾ ಇದೆ, ಇದು ಮೊದಲೇ ನನಗೆ ಸಿಕ್ಕಿದ್ದಿದ್ರೆ ಇಷ್ಟು ವರ್ಷ ನಾನು ತುಂಬ ಖುಷಿಯಾಗಿರ್ತಾ ಇದ್ದೆ. ಸಕ್ಸಸ್ಫುಲ್ ಆಗಿರ್ತಾ ಇದ್ನೋ ಅದು ಬೇರೆ ವಿಷಯ, ದುಡ್ಡು ಇಷ್ಟು ಇರ್ತಾ ಇತ್ತೋ ಇಲ್ವೋ ಅದು ಬೇರೆ ವಿಷಯ, ಆದರೆ ನಾನು ಸಂತೋಷವಾಗಿರ್ತಿದ್ದೆ ಅಂತ. ಜೀವನದಲ್ಲಿ ಸಂತೋಷವಾಗಿರೋದು ತುಂಬ ಮುಖ್ಯ. ಈ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡೋವಾಗಲೂ ಕೂಡ ನನ್ನ ಮಕ್ಕಳಿಗೆ ಹೇಳೋದು ಒಂದೇ, ನಿಮಗಿಷ್ಟ ಇರೋ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಿದ್ದನ್ನು ಓದೋವಾಗ ನೀವು ತುಂಬ ಎಂಜಾಯ್ ಮಾಡ್ಕೊಂಡು ಓದುತ್ತೀರ, ಯಾರೋ ಫೋರ್ಸ್ಫುಲಿ ನನ್ನ ತಂದೆ ಹೇಳಿದ್ರು, ತಾಯಿ ಹೇಳಿದ್ರು, ನಮ್ಮನೇಲಿ ಇದೆ, ಈಗ ನಮ್ಮನೇಲಿ ಎಲ್ಲರೂ ಡಾಕ್ಟರ್ ಇದ್ದಾರೆ, ಸೊ ನಾನು ಡಾಕ್ಟ್ರೇ ಆಗಬೇಕು. ಈ ಥರ ಎಲ್ಲ ಆದಾಗ ಅವ್ರು ಎಂಜಾಯ್ ಮಾಡೋದಿಲ್ಲ ಓದೋದನ್ನು. ಆ ಓದೋದನ್ನು ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ವರ್ಷ ಓದ್ತಿರೋ ಅಷ್ಟು ವರ್ಷನೂ ಬರ್ಡನ್ ಅಲ್ವಾ? ಒಂದು ದಿನನೂ ಸಂತೋಷವಾಗಿರೋಕ್ಕಾಗಲ್ಲ. ಬರೀ ಅಸೈನ್ಮೆಂಟ್ ಇದೆ, ಅದು ಮಾಡಬೇಕು, ಯಾರೋ ಹೇಳ್ತಾರೆ ಕೊಡಬೇಕು, ಯಾವುದನ್ನು ಮನಸಾರೆ ಓದೋದಿಲ್ಲ, ಮನಸಾರೆ ಕಲಿಯೋದಿಲ್ಲ. ಅಂತಹ ಒಂದು ಯಾರದ್ದೋ ಒತ್ತಾಯಕ್ಕೆ ಕಾಪಿ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಓದಿ ಪಾಸಾದವರಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಒಬ್ಬ ಇಂಜಿನಿಯರ್ ಅಂತ ಇಟ್ಕೊಳ್ಳಿ, ಅವ್ನು ಯಾರದ್ದೋ ಮನೆಯಲ್ಲಿ ಅಪ್ಪ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಹೇಳಿದರು, ಸೊ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಇಂಜಿನಿಯರಿಂಗ್ ಓದೋವಾಗ ನನಗೆ ಆ್ಯಕ್ಚುಲಿ ಇದು ಒಂಚೂರೂ ಇಷ್ಟ ಇಲ್ಲ, ನನಗೆ ಸೈನ್ಸ್ ಅಂದರೆ ಇಷ್ಟ ಇಲ್ಲ, ನನಗೆ ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ, ನಾನು ಏನು ಮಾಡ್ತೀನಿ, ಒಂದಿಷ್ಟು ಕಾಪಿ ಮಾಡ್ಕೋತೀನಿ ಇಲ್ಲ ಒಂದು ಬೈ ಹ್ಯಾಟ್ ಮಾಡ್ಕೋತೀನಿ, ಬಟ್ ನನ್ನ ಇಂಟ್ರೆಸ್ಟ್ ಅದರಲ್ಲಿ ಇಲ್ಲ. ಫೈನಲಿ ನನಗೊಂದು ಇಂಜಿನಿಯರಿಂಗ್ ಡಿಗ್ರಿ ಸಿಗುತ್ತೆ, ಬಟ್ ನಾನು ರಿಯಲಿ ಮನಸಾರೆ ಅದನ್ನು ಎಂಜಾಯ್ ಮಾಡಿಕೊಂಡು ಒಬ್ಬ ಟ್ರೂ ಇಂಜಿನಿಯರ್ ಆಗಿದ್ದೀನ, ನಾಳೆ ನನ್ನಿಂದ ಎಷ್ಟೋ ಏನು ತಪ್ಪುಗಳು ಕೂಡ ನಡೀಬೋದು ಈ ಫೀಲ್ಡಲ್ಲಿ, ಯಾಕಂದರೆ ನಾನು ಅಷ್ಟು ಮನಸ್ಸಿಟ್ಟು ಕಲಿತೇ ಇಲ್ಲ ಅದನ್ನು ಅಲ್ವಾ. ಸೊ ಯಾವುದೇ ಒಂದು ಜಾಬ್ ಕೆರಿಯರ್ ಇರ್ಬೋದು ಅಥವಾ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳುವಾಗ, ಅದು ಜೀವನ ಸಂಗಾತಿ ಇರ್ಬೋದು, ಯಾವುದೇ ಇರಲಿ, ಅದನ್ನು ಆಯ್ಕೆ ಮಾಡಿಕೊಳ್ಳುವಾಗ ಇದ್ರ ಜೊತೆಗೆ ನನಗೆ ಲೈಫ್ ಇದೆಯಾ, ನಾನು ಇದನ್ನ ಎಂಜಾಯ್ ಮಾಡಿಕೊಂಡು ಬದುಕ್ತೀನ, ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ಕೆರಿಯರ್ ಇರ್ಬೋದು, ಯಾವುದೇ ಇರ್ಬೋದು, ಇದನ್ನು ನಾನು ಚೂಸ್ ಮಾಡಿಕೊಂಡ್ರೆ ಈಗ ನಿಮಗೆ ಈಗ ಹೇಗಿದೆ ಅಂತ ಹೇಳಿದ್ರೆ, ಯಾವಾಗಲೂ ನಾನು ಹೇಳೋದು ಈಗಿನ ಲೈಫ್ ಅನ್ನೋದು ರೇಸ್ ಇದ್ದ ಹಾಗೆ, ಎಲ್ಲರೂ ರೇಸಲ್ಲಿ ಅವ್ರಿಗಿಂತ ಫಸ್ಟ್ ನಾನು ಬರಬೇಕು, ಅವ್ರಿಗಿಂತ ನಾನು ಒಂದು ಹೆಜ್ಜೆ ಮುಂದಿಡಬೇಕು, ಆ ಥರ ರೇಸ್ ಈಗ. ಆ ಇದರಲ್ಲಿ ಎಲ್ಲವನ್ನ ನನ್ನ ಮನಸ್ಸಿಗೆ ಸಂತೋಷ, ಈಗ ನನಗೆ ಸುಮ್ಮನೆ ಕೂತ್ಕೊಳ್ಳೋದೇ ಸಂತೋಷ ಕೊಡುತ್ತೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಬಟ್ ಯಾವುದೋ ಒಂದು ಕರಿಯರ್ ನಾವು ಚೂಸ್ ಮಾಡ್ಕೊಳ್ಳೋವಾಗ ಇದ್ದು ಎಷ್ಟು ವರ್ಷ ಇರಬಲ್ಲದು? ನಾಳೆ ಒಂದು ಕೆಲವೊಂದು ಕರಿಯರ್ ಯೂಸ್ ಮಾಡಿಕೊಂಡ್ರೆ ಇನ್ನೊಂದು 10 ವರ್ಷ ಬಿಟ್ಟು ಅದಕ್ಕೆ ಫ್ಯೂಚರ್ ಇಲ್ಲ ಅಂತ ಹೇಳಿ, ಆದರೆ ಅದನ್ನು ನಾನು ಆಯ್ಕೆ ಮಾಡಿಕೊಂಡು 10 ವರ್ಷದ ನಂತರ ನಾನು ಏನು ಮಾಡಲಿ? ಸೊ ಇದನ್ನೆಲ್ಲ ಸ್ಟಡಿ ಮಾಡಿ ನೀವು ಕರಿಯರ್, ಅದು ರಿಲೇಷನ್ಶಿಪ್ ಇರ್ಬೋದು, ಲೈಫ್ ಇರ್ಬೋದು, ಯಾವುದೇ ಇರ್ಬೋದು, ಈ ಥರ ಒಂದು ನಿಮ್ಮ ಸಂತೋಷ ಯಾವುದರಲ್ಲಿದೆ, ನಿಮ್ಮ ಸಂತೋಷ ಮಾತ್ರ ಅಲ್ಲ ನಿಮ್ಮ ಅಭಿವೃದ್ಧಿ ಯಾವುದರಲ್ಲಿದೆ, ಗ್ರೋತ್ ಯಾವುದರಲ್ಲಿದೆ, ನಾನು ಇದರಲ್ಲಿ ಬೆಳಿಬಹುದಾ, ಈ ಥರ ಮಾಡಿಕೊಂಡು ಚೂಸ್ ಮಾಡಿಕೊಂಡ್ರೆ ಮೋಸ್ಟ್ಲಿ ನೀವು ತುಂಬ ಎಂಜಾಯ್ ಮಾಡಿಕೊಂಡು ಜೀವನವನ್ನು ಕಳಿಬಹುದು, ಸ್ಟಡಿ ಕೂಡ ಹಾಗೆ, ಮತ್ತು ಈ ರಿಲೇಷನ್ಶಿಪ್ಗಳಲ್ಲಿ ಕೂಡ ಹಾಗೆ. ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಓಕೆ ನಾನು ಇದು ಓಕೆ, ನನ್ನ ಸುಮ್ಮನೆ ಏನು ಟೈಮ್ ಪಾಸ್ಗೆ ಅಂತ ಹೇಳಿ ಆದರೆ ನಾನು ಎಲ್ಲದನ್ನು ನೋಡಲ್ಲ ಅಲ್ವಾ, ನನಗಿದ್ದು ಲಾಂಗ್ ಟರ್ಮ್ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲ ಕ್ವಾಲಿಟೀಸನ್ನು ನೋಡ್ತೀನಿ, ಯೋಚನೆ ಮಾಡ್ತೀನಿ. ಸೊ ಈ ಒಂದು ಭಾವನೆ, ಈ ಒಂದು ಹ್ಯಾಬಿಟ್ಸನ್ನು ನೀವು ಬೆಳೆಸ್ಕೊಂಡ್ರೆ, ಮೋಸ್ಟ್ಲಿ ಯೂತ್ಸ್ ಈಗಿಂದು, ನೀವುಗಳು ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಕೇಳ್ತಾ ಇರುವಂಥ ಅಥವಾ ನಮ್ಮ ಎಲ್ಲ ದೇಶದ ಜನತೆ, ಯುವ ಜನತೆ ಈ ಥರ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ಈ ತಪ್ಪುಗಳು ಒಂದಿಷ್ಟು, ಈ ಬ್ರೇಕಪ್ಸ್ಗಳು, ಬ್ರೇಕಪ್ಸ್ ಅಂತ ಹೇಳಿದ ತಕ್ಷಣ ಅದು ಬರೀ ಬ್ರೇಕಪ್ಸ್ ಆಗಿರೋದಿಲ್ಲ, ಅದೊಂದು ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ, ಹೆಚ್ಚಿನವರಲ್ಲಿ ಅದು ಆ ಒಂದು ಮನಸ್ಸಿನಲ್ಲಿ ಟ್ರಾಮಾ ಲೈಫ್ ಲಾಂಗ್ ಇರುತ್ತೆ, ಹುಡುಗಿಯರಲ್ಲಿರ್ಬೋದು ಹುಡುಗರಲ್ಲಿರ್ಬೋದು, ಮರೆಯೋದಕ್ಕಾಗಲ್ಲ. ಮುಂದೆ ಅವರ ವೈವಾಹಿಕ ಜೀವನ ಅದು ಕೂಡ ಚೆನ್ನಾಗಿರಲ್ಲ, ಯಾಕಂದರೆ ಇಡೀ ದಿನ ಕಂಪೇರ್ ಮಾಡ್ತಾನೆ ಇರ್ತಾರೆ, ಅವರು ಮನಸ್ಸಲ್ಲಿ ಕಂಪೇರ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತಿಲ್ಲದೇ ನಮ್ಮ ಬ್ರೈನ್ ಕಂಪೇರ್ ಮಾಡ್ತಾ ಇರುತ್ತೆ, ಅವಳು ಹಂಗಿದ್ಲು, ಇವಳು ಹಿಂಗಿಲ್ಲ, ಅವನು ಹಂಗಿದ್ದ, ಇವನು ಹಿಂಗಿಲ್ಲ. ಸೊ ಯಾವತ್ತೂ ಸಂತೋಷವಾಗಿರೋದಕ್ಕಾಗಲ್ಲ. ಸೊ ಅಷ್ಟೇ, ನೀವು ಬೆಳೀತಾ ಬೆಳೀತಾ ಇಂತಹ ಒಂದು ಇದಕ್ಕೆ ಬರುವಾಗ, ಈ ಭಾವನೆಗಳನ್ನು ಡೆವಲಪ್ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ಜಾಗ್ರತೆಯಿಂದ, ಸ್ವಲ್ಪ ಮೆಚ್ಯೂರ್ ಆಗಿ, ಓಕೆ ಇದು ನಂದು ಕ್ಷಣಿಕ ರಿಲೇಷನ್ಶಿಪ್ ಆಗಲಿ, ಸಂತೋಷ ಆಗಲಿ ಕ್ಷಣಿಕಕ್ಕೆ ಆಗಿರಬಾರ್ದು, ಸ್ವಲ್ಪ ಸಮಯದ ಮಟ್ಟಿಗೆ ಆಗಿರ್ಬಾರ್ದು, ಇದು ಲಾಂಗ್ ಟರ್ಮ್ ಆಗಿರಬೇಕು. ನನ್ನ ಡಿಸಿಷನ್ ಕೂಡ, ನನಗೆ ಒಂದು ಕೆರಿಯರ್ ಯಾವುದಾದ್ರೂ ಚೂಸ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳಿದ್ರೆ ಅದು ಕೂಡ ನನಗೆ ನಂದು ಲಾಂಗ್ ಟರ್ಮ್ ನಂದು ಲೈಫಲ್ಲಿ ಅದು ಹೆಲ್ಪ್ ಆಗಬೇಕು, ಅಥವಾ ಅದರಿಂದ ನನಗೆ ಸಂತೋಷ ಸಿಗಬೇಕು, ನಾನು ಎಂಜಾಯ್ ಮಾಡ್ಕೊಂಡು ಮಾಡಬೇಕು, ನನಗೆ ಹಣನೂ ಸಂಪಾದನೆ ಮಾಡಬೇಕು, ಜೊತೆಗೆ ನಾನು ಸಂತೋಷವಾಗಿ ಕೂಡ ಇರಬೇಕು. ಇವತ್ತು ಹೆಚ್ಚಿನವರಲ್ಲಿ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಯಾಕೆ ಜಾಸ್ತಿ, ಯಾಕೆ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಆ ಫೀಲ್ಡ್ಗೆ ಬಂದಿರ್ತಾರೆ ಅವರು, ಅವ್ರಿಗೆ ಇಷ್ಟ ಇರೋದಿಲ್ಲ. ನೀವು ಕೂರಿಸಿ ಕೇಳಿ ನಿಮ್ಮ ಒಂದು ಸೀನಿಯರ್ಸ್ಗಳು ಯಾರಾದರೂ ಈಗ ಆಲ್ರೆಡಿ ಜಾಬಲ್ಲಿದ್ದವ್ರ ಹತ್ರ, ನಿನಗಿದಿಷ್ಟ ಇತ್ತಾ, ನೀನೀಗ ಎಂಜಾಯ್ ಮಾಡ್ತಾ ಇದೀಯಾ, ನೀನು ಸಂತೋಷವಾಗಿದ್ದೀಯ ಅಂತ ಕೇಳಿ ನೋಡಿ, ಎಲ್ಲೋ 5% ಎಸ್ ಹೇಳ್ಬೋದು, 95% ನೋ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ಲ್ಯಾನ್ ಇಲ್ಲ, ಪ್ಲ್ಯಾನ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದೇ ಡಿಸಿಷನ್ ಪ್ಯಾರಲಿ. ಆಪ್ಷನ್ಗಳು ತುಂಬ ಇದೆ, ಆ ಕ್ಷಣಕ್ಕೆ ಯಾವುದು ತುಂಬ ಚೆನ್ನಾಗಿ ಕಾಣುತ್ತೆ, ಯಾವುದು ನನಗೆ ಓಕೆ ಅಂತ ಅನ್ಸುತ್ತೆ, ಅದನ್ನು ನಾನು ಚೂಸ್ ಮಾಡ್ಕೊಳ್ತೇನೆ, ಮತ್ತೆ ಬೇರೆ ಯಾವುದನ್ನು ನಾನು ಯೋಚನೆ ಮಾಡೋದಿಲ್ಲ. ಆ ಥರ ಆದಾಗ ಈ ತರದೆಲ್ಲ ಬರುತ್ತೆ. ಸೊ ಆಪ್ಷನ್ಗಳಿದೆ, ಬಟ್ ತುಂಬಾ ಕೇರ್ಫುಲ್ ಆಗಿ, ತುಂಬಾ ಪ್ಲಾನ್ಡ್ ಆಗಿ, ಸ್ವಲ್ಪ ಯೋಚನೆ ಮಾಡಿ ಮುಂದಿನದನ್ನು ಕೂಡ ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ನೀವೆಲ್ಲರೂ ತುಂಬಾ ಚೆನ್ನಾಗಿರ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಜೊತೆಗೆ ನಾನೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ನಿಮಗೆ ಕೇಳಬೇಕು ಅಂತ ಹೇಳಿದ್ದೀನಿ. ಇದನ್ನು ನೀವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಏನು, ಯಾಕಂದರೆ ಇದು ಬರೀ ನಿಮಗೆ ಅಂತ ಹೇಳಿ ಅಲ್ಲ, ಎಲ್ಲರೂ ಕೂಡ, ಕೇಳುವವರೆಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ಅವರಿಗೆ ಕೇಳಿಕೊಂಡ್ರೆ ಸಾಕು, ಉತ್ತರಗಳನ್ನು ಯಾರಿಗೂ ಕೊಡಬೇಕಾಗಿಲ್ಲ. ಅವ್ರಿಗೆ ಅವ್ರು ಕೇಳಿಕೊಂಡ್ರೂ ಕೂಡ, ಎಲ್ಲೋ ಅವ್ರಿಗೆ ಆನ್ಸರ್ ಸಿಕ್ಕಿದ್ರೂ ಕೂಡ ಅವ್ರ ಲೈಫ್ ಒಂದು ಹಂತಕ್ಕೆ ಬದಲಾವಣೆ ಆಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಸೊ ಮೊದಲನೇ ಪ್ರಶ್ನೆ ಕೇಳಲ, ರೆಡಿ ಇದೀರಾ ಎಲ್ಲರೂ?
3: ಕೇಳಿ ಕೇಳಿ.
2: ಓಕೆ, ಈಗ ಈ ಕ್ಷಣದಲ್ಲಿ ನಿಮ್ಮ ಜೀವನದ ಬಗ್ಗೆ ನಿಮಗೆ ಸ್ಪಷ್ಟತೆ ಇದೆಯಾ ಅಥವಾ ಗೊಂದಲ ಇದೆಯಾ ಹೇಳಿ. ಗೊಂದಲ ಅಂದ್ರೆ ಕನ್ಫ್ಯೂಸ್
4: ಅಂದ್ರೆ ವೃತ್ತಿ ಜೀವನದ ಬಗ್ಗೆ ಇಲ್ಲ
2: ಟೋಟಲ್
4: ಅದು ಗೊಂದಲದಲ್ಲಿ ಇತ್ತು ಮೇಡಮ್. ನಾವು ಮಾಡಿದಂಗೆ ಅಂದ್ರೆ ಈಗ ವೃತ್ತಿ ಜೀವನದಲ್ಲ ಇಲ್ಲಿ ಇಲ್ಲ, ಈಗ ಜೀವನ ಅಂದ್ರೆ ಎಂತಂದ್ರಲ್ಲಿ ತಕೊಂಡ್ರೆ ನೆಕ್ಸ್ಟ್ ಎಂತ ಮಾಡ್ಲಕ್ಕ ಅಂದ್ರೆ ಈಗ ಒಂದ್ ಕೆಲ್ಸಕ್ಕೆ ಹೋಗಿ ನಾ ಅದ್ರಲ್ಲೇ ಸೆಟ್ಲ್ ಆಯ್ಪುದ ಅದ್ರಲ್ಲೇ ಇಪ್ಪುದ ಜೀವನ ಅಂದ್ರೆ ಎಂತ, ನಾನ್ ಲೈಫಲ್ಲಿ ಹ್ಯಾಂಗ್ ಖುಷಿ ಇರ್ಲಕ್ಕಂದ್ರಲ್ಲಿ ಇದ್ರಲ್ಲೇ ಇಲ್ಲ ನಾವೀಗ ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲ. ಈಗ ಒಟ್ಟು ಕಾಲೇಜ್ ಬತ್ತಿತ್ತ ದಿನ ಬೆಳಗ್ಗೆ ಬತ್ತ ಸಾಯಂಕಾಲ ಹತ್ತಷ್ಟ್ರಲ್ಲಿ ಇತ್ತು ಬಿಟ್ರೆ ನೆಕ್ಸ್ಟ್ ಕೆಲ್ಸ ಎಂತ ಮಾಡ್ಕ ಜೀವನದಲ್ಲಿ ಹ್ಯಾಂಗ್ ಇರ್ಕ ಅದ್ ಎಂತ ಪ್ಲಾನ್ ಇಲ್ಲ.
2: ಅದನ್ನ
3: ಕನ್ಫ್ಯೂಷನ್ ಇತ್ತು ಮೇಡಮ್ ಅಂದ್ರೆ ಹೆಂಗಂದ್ರೆ ಈಗ ಎಲ್ಲರೂ ಕೂಡ ಈಗ ನಾವೀಗ ಒಂದು ಕೆಲಸದ ಮೇಲೆ ಇಷ್ಟಪಟ್ಟು, ನೀವು ಹೇಳ್ದಂಗೆ ಅದೇ ಕೆಲಸ ಅಂದರೆ ಎಷ್ಟು ಇಷ್ಟಪಡ್ತೀನಿ ಎಲ್ಲ ಹೇಳ್ರಲ್ಲ, ನಾವು ಅದನ್ನು ಇಷ್ಟಪಟ್ಟು ನಾವು ಆ ಕೆಲಸದ ಮೇಲೆ ಅಂತಾರೆ ಫೋಕಸ್ ಮಾಡಿ ಮಾಡ್ತಿಪತ್ತಿಗೆ ನಮ್ಗದು ಮುಂದೆ ಕೈ ಹಿಡಿತಾ ಅಥವಾ ನಮ್ಗೆ ಸಕ್ಸಸ್ ಕೊಡುತ್ತಾ ಆ ಥರದ ಒಂದು ಕನ್ಫ್ಯೂಷನ್ ಇರುತ್ತೆ ನಮ್ಗಿರುತ್ತೆ. ಓಕೆ ಒಂದು ಹೋಪ್ ಇರುತ್ತೆ, ಓಕೆ ಹಾಂ ನಾವು ಇದ್ರ ಮೇಲೆ ಕೆಲಸ ಮಾಡ್ಲಕ್ಕಂದೇಳಿ ನಾವು ಹೋಪಲ್ಲಿ ಹಾರು ಮನೆಯವ್ರದ್ದೊಂದು ಪ್ರೆಷರ್ ಇರುತ್ತೆ ಅದೆಲ್ಲ ಎಂತ ಕೈ ಹಿಡಿತಿಲ್ಲ ಅವ್ರ ಮನೆಯವ್ರ ಕಣಿ ಈ ಥರ ಮಾಡಿ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಕಂಪೇರ್ ಮಾಡಿಕೊಳ್ಳೋಕ್ಕೂ ನಮ್ಗೆ ಎಂತ ಅನ್ಸುತ್ತೆ ಸೊ ನಾವು ಸ್ವಲ್ಪ ಜಾಸ್ತಿನೇ ಎಫರ್ಟ್ಸ್ ಹಾಕಕ್ಕನೇಳಿ ಅನ್ಸುತ್ತೆ ಅಥವಾ ನಾವು ಇಷ್ಟು ಮನೆಯವ್ರು ಹೇಳಿದ ಮಾತು ಒಂದು ವೇಳೆ ನಮ್ಮ ಸಕ್ಸಸ್ ಸಿಗಲೇ ಇಲ್ಲೋ ಅಥವಾ ಸಿಕ್ಕತ್ತೋ ಅದನ್ನು ಹೇಳೋಕ್ಕಾಗ್ತಿಲ್ಲ. ಒಂದು ವೇಳೆ ಸಿಕ್ತಾನಳಿ ಹೇಳಿದ್ರೆ ಹಾಂ ಓಕೆ ನಾವು ಇದ್ರಾಗ ಧೈರ್ಯ ಮಾಡ್ಕೊಂಡು ಹೇಳಕ್ಕೆ ನನಗೆ ನಾನು ಕಾನ್ಫಿಡೆನ್ಸಿಂದ ನಾನು ಕೆಲಸ ಮಾಡಿದೆ ನಂಗೆ ಅದಕ್ಕೆ ಸಿಗ್ತಾನೆ. ಅದೇ ನಾವೀಗ ಕನ್ಫ್ಯೂಷನಿಗೆ ಸಕ್ಸಸ್ ಸಿಕ್ಕುದಿಲ್ಲ ಅಂತ ಹೇಳಿ ಅನ್ಕೊಂಡು ಈಗ ಮನೆಯವ್ರ ಮಾತು ಕೇಳ್ಕೊಂಡಿದ್ರೆ ನಾವು ಆ ಕೆಲಸ ಇಷ್ಟಪಡದೆ ಮಾಡ್ಕೋತ ಅದೇ ಥರ ಅಂದರೆ ಕೆಲಸದ ವಿಚಾರದಲ್ಲೇ ನಮಗೆ ಎಲ್ಲದ ಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಮೇಡಮ್.
2: ಕನ್ಫ್ಯೂಷನ್ ಹೀಗೆ ನಾನು ಹೇಳಿದೆ ಅಲ್ಲ, ಕನ್ಫ್ಯೂಷನ್ ಬರುತ್ತೆ. ಪೋಷಕರು ಕೂಡ ನನ್ನ ಪ್ರಕಾರ ಮಕ್ಕಳಿಗಿಂತ ಜಾಸ್ತಿ ನಾನು ಪೋಷಕರನ್ನ ತಿದ್ಕೊಳ್ಬೇಕು ಅಂತ ನಾನು ಹೇಳೋದು, ಯಾಕಂದ್ರೆ ಈ ಕಂಪ್ಯಾರಿಸನ್ ಏನಿದೆ ಅಲ್ಲ ಇದ್ದು ಮಕ್ಕಳ ಲೈಫನ್ನು ಹಾಳು ಮಾಡ್ತಾ ಇದೆ ಇವತ್ತು. ಈಗ ಸಪೋಸ್ ನಿಮ್ಗೊಂದು ಗೊಂದಲ ಇಲ್ಲ ಅಂತ ಹೇಳಿ, ಆದರೆ ಯಾವುದೋ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಅದ್ರ ಬಗ್ಗೆ ಮತ್ತೊಂದು ಡೌಟನ್ನು ಇಟ್ಕೊಳ್ಬಾರ್ದು ಮನಸ್ಸಲ್ಲಿ, ಅದನ್ನೇ ಫೋಕಸ್ ಮಾಡಿ ಮುಂದುವರೆದ್ರೆ ಖಂಡಿತ ಯಾವುದೇ ಫೀಲ್ಡಲ್ಲಾಗಲಿ ಸಕ್ಸಸ್ ಅನ್ನೋದು ಗ್ಯಾರಂಟಿ ಆಗಿರುತ್ತೆ. ಬಟ್ ಗೊಂದಲ ಇದ್ದಾಗ ಮಾತ್ರ ನಾವು ಫುಲ್ ಎಫರ್ಟ್ ಅದಕ್ಕೆ ಹಾಕದೇ ಇದ್ರೆ ಆವಾಗ ಮತ್ತೆ ಕನ್ಫ್ಯೂಷನ್ ಶುರುವಾಗುತ್ತೆ.
4: ಮೇಡಮ್ ಮೊದಲಿಂದ ಒಂದು ಡೌಟ್ ಎಂತ ಕೇಳ್ರಿ, ಈಗ ಎಲ್ಲ ನೀ ಜೀವನದಲ್ಲಿ ಸಕ್ಸಸ್ ಆಯ್ಕ ಸಕ್ಸಸ್ ಆಯ್ಕಂತಾರಲ್ಲ, ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಅಂತ ಅಂದ್ರೆ ಕೆಲವರಿಗೆ ಹೆಂಗಿರುತ್ತೆ ಕೇಳ್ರೆ, ದುಡ್ಡು ಮಾತ್ರ ಸಕ್ಸಸ್, ಇಲ್ಲ ಡಿಗ್ರಿ ಮುಗಿಸಿ ನೀವು ಒಂದು ಗೌರ್ಮೆಂಟ್ ಜಾಬಿಗೆ ಹೋಗಿ ಇಲ್ಲ ಒಂದು ಐ ಟಿ ಕೆಲಸಕ್ಕೆ ಹೋಗಿ ತಿಂಗಳಿಗೆ ಇಂತಿಷ್ಟು ವರ್ಷಕ್ಕೊಂದು ಇಂತಿಷ್ಟು ಪ್ಯಾಕೇಜ್ ತಗೊಂಡು ನೀ ಲೈಫಲ್ಲಿ ಸೆಟ್ಲೆ ಮನಿ ಕಟ್ಟು ಅಕ್ಕ ತಂಗಿದ್ರೆ ಮದಿ ಮಾಡಿಸು ನೀ ಮದಿ ಮಾಡ್ಕೊ ಅಪ್ಪ ಅಮ್ಮ ಲೈಕ್ ಮಾಡಿಕೊಂಡ್ಕೊ ಇದು ಸಕ್ಸಸ್. ಇದು ಎಷ್ಟೋ ಜನರ ಪ್ರಕಾರ ಇದು ಸಕ್ಸಸ್, ಇಲ್ಲ ನೀವು ಒಂದು ಕೆಲಸಕ್ಕೆ ಹೋರ ಆ ಫೀಲ್ಡ್ ದೊಡ್ಡ ಪೋಸ್ಟಿಗೆ ಬಂದ್ರೆ ಅದು ಸಕ್ಸಸ್. ಆ ನಿಜವಾಗಿ ಸಕ್ಸಸ್ ಅಂದ್ರೆ ಅಂತ
2: ನನ್ನ ಪ್ರಕಾರ ಸಕ್ಸಸ್ ಅಂತ ಹೇಳಿದ್ರೆ ಹ್ಯಾಪಿ ಆಗಿರೋದು, ಅದಕ್ಕಿಂತ ದೊಡ್ಡದು ಬೇರೆ ಯಾವ ಸಕ್ಸಸ್ಸು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಓಕೆ ನಾವೆಲ್ಲರೂ ದುಡಿತೇವೆ ಯಾಕೋಸ್ಕರ, ಸಂಪಾದನೆ ಮಾಡ್ತೇವೆ, ಒಂದು ಹೋಪ್ ಏನಿರುತ್ತೆ ಅಂದರೆ ಅದರಿಂದ ನನಗೆ ಖುಷಿ ಕೊಡುತ್ತೆ, ಖುಷಿ ಸಿಗುತ್ತೆ ಅಂತ ಅಲ್ವಾ. ಒಂದು ಫ್ಯಾಮಿಲಿಯನ್ನು ಕಟ್ಕೊಳ್ತೇವೆ ಯಾಕೆ, ನನಗೆ ಸಂತೋಷ ಸಿಗುತ್ತೇನೋ ಅಂತ. ಒಂದು ವೇಳೆ ನನ್ನ ಮನಸ್ಸು ಇನ್ನೂ ಗ್ರೀಡಿ ಆಗಿತ್ತು ಅಥವಾ ಇದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ ಅಂತ ಹೇಳಿ ಆದರೆ, ನಾವು ನೀವು ಹೇಳ್ದಾಗೆ ಎಷ್ಟೇ ದೊಡ್ಡ ಬಂಗ್ಲೆ ಕಟ್ಟಲಿ, ಎಷ್ಟೇ ಹಣ ಮಾಡಲಿ ಅಥವಾ ಎಲ್ಲ ಸೆಟ್ಲ್ ಅಂತ ಹೇಳಿ ಏನು ಮಾಡಿದ್ರೂ ಕೂಡ ನನಗದ್ರಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಅದು ಸಕ್ಸಸ್ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅದಕ್ಕೆ ನಾನು ಎಲ್ಲೇ ಹೋದರೂ ಈಗ ಸ್ಕೂಲ್ ಕಾಲೇಜಸ್ಗಳಿಗೆಲ್ಲ ಹೋದಾಗ ಈ ಸಣ್ಣ ಸಣ್ಣ ಮಕ್ಕಳೇ ಸಿಗ್ತಾರೆ ನನಗೆ ತುಂಬ, ನಾನು ಫಸ್ಟ್ ಹೇಳೋದು ಬಿ ಹ್ಯಾಪಿ. ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ, ಈಗ ನೋಡಿ ಎಲ್ಲ ನನಗೆ ಮಕ್ಕಳುಗಳು ತುಂಬ ಸಿಗ್ತಾರೆ, ಆದರೆ ಎಲ್ಲ ಪೇರೆಂಟ್ಸು ಎಲ್ಲ ಕಡೆಯಲ್ಲೂ ಸಿಗಲ್ಲ. ಆಯ್ತಾ, ನಾವು ಕಾರ್ಯಕ್ರಮಗಳನ್ನು ಎಷ್ಟೋ ಮಾಡಿದ್ದೇವೆ, ಎಷ್ಟು ರೀಚ್ ಆಗುತ್ತೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಹಾಗಿರಬೇಕಾದ್ರೆ ತುಂಬ ಜನರ ಮಕ್ಕಳು ಇವತ್ತು ಹಾಳಾಗಿರೋದು ಅಥವಾ ಮಕ್ಕಳು ಮಾನಸಿಕ ಆಗ್ತಾ ಇರೋದು ಡಿಪ್ರೆಷನ್ಗೋ ಆಂಗ್ಸೈಟಿಗೋ ಯಾವುದೋ ಒಂದು ಫೋಬಿಯಾಕ್ಕೋ ಇದಕ್ಕೆಲ್ಲ ಒಳಗಾಗ್ತಾ ಇರೋದು ಪೇರೆಂಟ್ಗಳಿಂದ. ಅವರ ಒಂದು ಎಕ್ಸ್ಪೆಕ್ಟೇಷನ್, ಓವರ್ ಎಕ್ಸ್ಪೆಕ್ಟೇಷನ್ಸ್, ಅವರದೊಂದು ಕ್ರಿಟಿಸಿಸಮ್, ಇಡೀ ದಿನ ಕಂಪೇರ್ ಮಾಡ್ತಾ ಅವ್ರು ಆದ್ರೆ ಚೆನ್ನಾಗಿದ್ರು, ನೀನ್ ಹಿಂಗ್ ಮಾಡ್ತೀಯ, ನಿನ್ ಲೈಫಲ್ಲಿ ಸಕ್ಸಸ್ ಆಗೋದೇ ಇಲ್ಲ, ನೀನ್ ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ, ಈ ಎಲ್ಲ ಡೈಲಾಗ್ಸ್ ಏನಿದೆ ಅಲ್ಲ, ಇದು ಮಕ್ಕಳ ಮೇಲೆ ತುಂಬಾ ತುಂಬಾ ಪರಿಣಾಮಗಳನ್ನು ಬೀರುತ್ತೆ. ಸೊ ಯಾವಾಗ ನಾವು ಇಡೀ ದಿನ ನಾಲಾಯಕ್ಕೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಥವಾ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡ್ತಾನೆ ಇದ್ರೆ ಆ ಮಗು ಯಾವತ್ತೂ ಕಾನ್ಫಿಡೆಂಟ್ ಆಗಿ ಬೆಳೆಯೋದಿಲ್ಲ. ಆ ಮಗು ಎಲ್ಲದರಲ್ಲೂ ಡೌಟ್, ಅಂದರೆ ಈಗ ನೀವೆಲ್ಲರೂ ಏನಿದ್ದೀರಲ್ಲ, ಇದೆಲ್ಲರೂ ಇದೆಲ್ಲದೂ ಕೂಡ ನಿಮ್ಮ ಮನೆಯ ವಾತಾವರಣದ ಒಂದೆಷ್ಟೋ ಪರ್ಸೆಂಟೇಜ್ ಇದರಲ್ಲಿ ಇದೆ ಕೊಡುಗೆ. ಅದು ಅವರದ್ದು, ನಿಮ್ಮ ತಂದೆ ತಾಯಿಗಳು ಅವ್ರು ಹೇಗೆ ನಿಮ್ಮನ್ನು ಬೆಳೆಸಿದ್ರು, ಕಾನ್ಫಿಡೆಂಟ್ ಆಗಿ ಬೆಳೆಸಿದ್ರ, ಮಗನೇ ನೀನು ತಪ್ಪು ಮಾಡು ಪರವಾಗಿಲ್ಲ, ಅದನ್ನು ತಿದ್ಕೊಳ್ಳೋದು ನಿನ್ನ ಕರ್ತವ್ಯ, ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ್ಮೇಲೆ ನಾವು ತಿದ್ಕೋಬೇಕು, ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ನಿಮ್ಮ ಪೇರೆಂಟ್ಸ್ ಹೇಳ್ತಾರ?
4: ಇಲ್ಲ
2: ಇಲ್ಲ ಅಲ್ವಾ. ಯಾರು ಆ ಥರ ಹೇಳ್ತಾರೆ, ಯಾರೋ ಒಂದು ಪೇರೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಆ ಮಗುವಿನ ಕಾನ್ಫಿಡೆನ್ಸ್ ನೋಡಿ ನೀವು ಹೇಗಿರುತ್ತೆ. ಹಾ, ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ ಅಲ್ವಾ, ತಪ್ಪು ಮಾಡದೇ ಇರೋ ಮನುಷ್ಯ ಯಾರೂ ಇಲ್ಲ. ತಂದೆ ತಾಯಿಗಳು ಪರವಾಗಿಲ್ಲ ಮಗು, ನೀನೇನಾದರೂ ತಪ್ಪು ಮಾಡಿದ್ರೂ ಕೂಡ, ನೀನು ಮಾಡಲ್ಲ ಅಂತ ನನಗೆ ಗೊತ್ತು, ಬಟ್ ಮಾಡಿದ್ರು ಕೂಡ ನಾವಿದ್ದೀವಿ ನಿನ್ನ ಜೊತೆಗೆ, ನಾವು ಅದನ್ನು ಸರಿ ಮಾಡೋಣ, ಮತ್ತೆ ನಿನ್ನ ಮುಂದೆ ಮಾಡ್ದಿರೋ ಹಾಗೆ ನಾವು ಇದ್ದೀವಿ ನಿನ್ನ ಜೊತೆಗೆ ಅಂತ ಯಾವಾಗ ಪೇರೆಂಟ್ಸ್ಗಳು ಹೇಳೋದಕ್ಕೆ ಶುರು ಮಾಡ್ತಾರೆ, ಎಲ್ಲ ಮಕ್ಕಳು ತುಂಬ ಕಾನ್ಫಿಡೆಂಟ್ ಆಗಿ ಬೆಳೀಲಿಕ್ಕೆ ಶುರು ಆಗ್ತಾರೆ. ಆವಾಗ ಈ ಗೊಂದಲಗಳು ಅಥವಾ ಈ ಜೀವನ ಪೂರ್ತಿ ಅನುಭವಿಸುವವರಿದ್ದಾರೆ ಗೊತ್ತಾ ನಿಮಗೆ. ಈ ಒಂದು ಉದಾಹರಣೆಗೆ, ಒಂದು ಮದುವೆ ವಿಷಯದಲ್ಲಿ ಅಂತ ಹೇಳಿ ತಗೊಂಡ್ರೆ, ತಂದೆ ತಾಯಿಗಳ ಒತ್ತಾಯಕ್ಕೆ ಮದುವೆ ಆದವರು ಆಚೆ ಬಿಡಕ್ಕೂ ಆಗದೆ ಜೊತೆಗೂ ಬಾಳಕ್ಕಾಗದೆ ಒಂದು ದಿನವೂ ಸಂತೋಷವಾಗಿಲ್ಲದೆ ಇರೋರು ಇದ್ದಾರೆ. ಇವತ್ತು ನನ್ನ ಹತ್ರನೇ ಕೌನ್ಸಿಲಿಂಗಿಗೆ ಬರ್ತಾರೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಇದೇ ಒಂದು ಕಾರಣ, ತಂದೆ ತಾಯಿಗಳ ಹೇರಿಕೆ, ಅವರ ಅಭಿಪ್ರಾಯಗಳನ್ನು ಮಕ್ಕಳ ಮೇಲೆ ಹೇರುವುದು. ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ, ಯಾವುದಕ್ಕೂ ಕಡಿಮೆ ಮಾಡಲ್ಲ. ಒಳ್ಳೆ ಸ್ಕೂಲ್ ಬೇಕು, ಒಳ್ಳೆ ಫೀಸ್, ಒಳ್ಳೆ ಕಾಲೇಜ್ ಬೇಕಂತ ಹೇಳಿ ಒಳ್ಳೆ ಒಳ್ಳೆ ಕೋರ್ಸ್ಗಳಿಗೆ ಹಾಕ್ತಾರೆ, ಫೀಸ್ಗಳನ್ನು ಕಟ್ತಾರೆ, ತುಂಬ ಕಷ್ಟಪಡ್ತಾರೆ. ಆದರೆ ಆ ಮಗುವಿಗೆ ಮೆಂಟಲಿ ಏನು ಬೇಕು, ಸಪೋರ್ಟ್ ಬೇಕು, ಅದಕ್ಕೆ ಪ್ರೀತಿ ಬೇಕು, ಟೈಮ್ ಕೊಡಬೇಕು, ಅದನ್ನು ಕೊಡಲ್ಲ. ಅದನ್ನು ಕೊಡದೇ ಇದ್ದಾಗ ಮಕ್ಕಳು ಕಾನ್ಫಿಡೆಂಟ್ ಆಗಿ ಬೆಳೆಯೋದಿಲ್ಲ. ಅವ್ರಿಗೆ ಯಾವತ್ತೂ ಒಂದು, ಇವತ್ತು ನಿಮ್ಮ ಕ್ಲಾಸಲ್ಲಿ ನೋಡಿ ಎಷ್ಟೋ ಮಕ್ಕಳು ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದಾರೆ, ಬಟ್ ಎದುರುಗಡೆ ಬರ್ತಾರೆ, ಅವರು ಎದುರುಗಡೆ ಬರೋದಕ್ಕೆ ಹೆದರ್ಕೊಳ್ತಾರೆ. ಎಲ್ಲಿಯಾದರೂ ಈಗ ನಾನೇ ಹೋಗ್ತೀನಿ, ಏನಾದರೂ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಒಂದು ಧೈರ್ಯ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತೇನಿಲ್ಲ. ಈಗ ನೋಡಿ, ನಾನು ಕೇಳೋ ಪ್ರಶ್ನೆಗಳೆಲ್ಲ ಯಾವುದು ಪಾಠದಲ್ಲಿರೋ ಪ್ರಶ್ನೆಗಳಾಗಿರೋದಿಲ್ಲ. ಸೊ ನೀವೇನು ಆನ್ಸರ್ ಕೊಡ್ತೀರಿ ಅದೇ ರೈಟ್ ಅಲ್ವಾ. ಇಲ್ಲೇನು ನಿಮ್ಮನ್ನು ಅಳೆಯೋರಿಲ್ಲ, ಇದು ತಪ್ಪು ಇದು ಸರಿ ಅಂತ. ಅಂಥ ಪರಿಸ್ಥಿತಿ ಇದ್ದಾಗಲೂ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗಲೂ ಮಕ್ಕಳು ಎದುರುಗಡೆ ಬಂದು ಕಾನ್ಫಿಡೆಂಟಾಗಿ ಉತ್ತರ ಕೊಡಲ್ಲ. ಯಾಕೆ ಕೊಡಲ್ಲ? ಆ ಥರ ಅವರಿಗೆ ಮೆಂಟಲಿ ಮನೆಯಲ್ಲಿ ಹ್ಯಾರಸ್ ಆಗಿರುತ್ತೆ. ಅಂದರೆ ಹಾಂ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಬಾಯ್ಬಿಟ್ರೆ ಬರೀ ತಪ್ಪೇ ಹೇಳೋದು. ಈ ಕಂಪೇರ್ ಮಾಡಿ ಮಾಡಿ ಆ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಇರೋದಿಲ್ಲ. ಅವರು ನಿಜವಾಗ್ಲೂ ಟ್ಯಾಲೆಂಟ್ ಇದ್ದರೂ ಕೂಡ ಅವ್ರು ಮುಂದೆ ಬರೋದಕ್ಕೆ ಹೆದರ್ಕೊಳ್ತಾರೆ, ಧೈರ್ಯ ಇಲ್ಲ ಅವರಿಗೆ, ಸಣ್ಣದಿರುವಾಗ ಬೆಳೆದಿರೋದೆ ಹಾಗೆ. ಸೊ ನಾವು ಮಕ್ಕಳನ್ನು ಯಾವತ್ತು ಎಷ್ಟೆಲ್ಲ ಒದ್ದಾಡ್ತೀವಲ್ಲ ಮಕ್ಕಳಿಗೆ ಸೌಲಭ್ಯಗಳನ್ನು, ಅದ್ರ ಜೊತೆಗೆ ಆ ಮಕ್ಕಳಿಗೆ ಒಂದಿಷ್ಟು ಆತ್ಮಗೌರವ, ಅವ್ರಿಗೆ ಒಂದಿಷ್ಟು ಈ ಪ್ರಪಂಚ ಎಲ್ಲ ಕೆಟ್ಟದು ಅಂತ ಹೇಳಿ ಕೆಲವರು ತಿಳ್ಕೊಡ್ತಾರೆ, ಅಥವಾ ಇನ್ನು ಕೆಲವು ಮಕ್ಕಳು ಎಲ್ಲ ಒಳ್ಳೆಯವರು ನೋಡಿದ್ದೆಲ್ಲ ಸರಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮನೆಯಲ್ಲಿ ಯಾವಾಗ ಕೇರ್ ಸಿಗೋದಿಲ್ಲ, ಟೈಮ್ ಸಿಗೋದಿಲ್ಲ, ಪ್ರೀತಿ ಸಿಗೋದಿಲ್ಲ, ಸೋಷಿಯಲ್ ಮೀಡಿಯಾಕ್ಕೆ ಅವರು ಅಡಿಕ್ಟ್ ಆಗ್ತಾರೆ, ಗೇಮಿಂಗ್ಗೆ ಅಡಿಕ್ಟ್ ಆಗ್ತಾರೆ ಹುಡುಗರು ಹುಡುಗಿಯರು ಯಾರು ಬೇಕಾದರೂ. ಈ ಇದರಲ್ಲಿ ಹೊರಗಡೆ ಹೋಗ್ತಿದ್ದಾರೆ, ಆ ಥರ ಏನೋ ಇದಾಗ್ತಿದ್ದಾರೆ. ಕೆಲವು ಸಲ ನನಗೆ ಯಾವುದೋ ಸ್ಕೂಲಲ್ಲಿ ಹೋದಾಗ, ನಾ ಈ ಒಂದು ಹುಡುಗ ಇದ್ದಾನೆ ತುಂಬ ಸಿಕ್ಕಾಪಟ್ಟೆ ಕ್ಲಾಸಲ್ಲಿ ಬರೀ ಪೋಕ್ರಿ ಮೇಡಮ್, ಒಂದು ಮಾತು ಹೇಳಿದ್ ಕೇಳೋದಿಲ್ಲ, ಬೇರೆಯವ್ರಿಗೆ ಓದೋದಕ್ಕೆ ಬಿಡೋದಿಲ್ಲ, ಹೀಗೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಯಾಕೆ ಹಾಗೆ ಮಾಡ್ತಾನೆ ಅವನು? ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್, ಅಂದರೆ ಅವನಿಗೆ ಅವನ ಭಾವನೆಗಳಿಗೆ ಹೆಸರಿಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಕಲಿಸ್ಲಿಲ್ಲ ಯಾರು, ಯಾರು ಕಲಿಸಿದಾರ? ನಿಮ್ಗೆ ಹೇಳಿದಾರ ಮನೆಯಲ್ಲಿ? ಈಗ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದೀರಾ, ಕೋಪ ಅಂದ್ರೆ ಏನು, ಬೇಜಾರು ಅಂದ್ರೆ ಏನು, ದುಃಖ ಅಂದ್ರೆ ಏನು, ಸಿಟ್ಟು ಅಂದ್ರೆ ಏನು, ಒಂದು ಪರ್ಫೆಕ್ಟ್ ಒಂದು ನೇಮಿಂಗ್ ಗೊತ್ತಿದ್ಯಾ ನಿಮ್ಗೆ ಎಲ್ಲದಕ್ಕೂ? ಏನು ಬೇಜಾರಾದ್ರೂ ಕೂಡ ಸಿಟ್ಟು ಮಾಡ್ಕೊಳ್ಳೋದು, ಕಿಚ್ಚಾಡೋದು, ಏನಾದ್ರೂ ಬಿಸಾಡೋದು ಸಿಟ್ಟು ಮಾಡ್ಕೊಳ್ಳೋದು, ಸಿಟ್ಟು ಬಂದಾಗ್ಲು ಆ ತರ ಬಿಸಾಡೋದು, ದುಃಖ ಆದಾಗ್ಲೂ ಅದನ್ನೇ ಇದು ಮಾಡೋದು, ಯಾರೋ ಒಂದೇನೋ ಕಂಪ್ಯಾರಿಸನ್ ಮಾಡಿದ್ರು ಅವಮಾನ ಮಾಡಿದ್ರು ಅಂದ್ರೂ ಅದೇ ಟ್ಯಾಂಟ್ರಮ್ ಅಲ್ವಾ. ಆ ಯಾವಾಗಲೂ ಭಾವನೆಗಳನ್ನು ಹೆಸರಿಡೋದಕ್ಕೆ ನಾವು ಮೊದಲು ಏನು ಇಮೋಷನಲ್ ಲಿಟ್ರಸಿ ಅಂತ ನಾವು ಹೇಳ್ತೇವೆ, ಭಾವನೆಗಳಿಗೆ ಹೆಸರಿಡೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಮೊದಲು, ಆವಾಗ ಮಾತ್ರ ನಮ್ಗೆ ಅದನ್ನು ನಿಭಾಯಿಸೋದಕ್ಕೆ ಗೊತ್ತಾಗತ್ತೆ. ಸೊ ಇವತ್ತು ನೀವೆಲ್ಲ ಈಗ ಕನ್ಫ್ಯೂಷನಲ್ಲೇ ಇದ್ದೀರಾ ಟೋಟಲಿ ಅಲ್ವಾ. ಈಗ ನೆಕ್ಸ್ಟ್ ನಂದೊಂದು ಪ್ರಶ್ನೆ, ನಿಮ್ಮ ಪೋಷಕರ ಜೊತೆಗೆ ನೀವು ಮನಸ್ಸು ಬಿಚ್ಚಿ ಮಾತನಾಡಿದೀರಾ ಅಥವಾ ಮಾತನಾಡಬಲ್ಲೀರಾ? ಏನೇ ಇದ್ರು ಕೂಡ ಮನಸ್ಸಲ್ಲಿರೋದನ್ನ ಒಂದ್ ಸ್ವಲ್ಪನೂ ಅಡಗಿಸಿಡ್ದಿದ್ದಾಗೆ ನಿಮ್ ಪೇರೆಂಟ್ಸ್ ಹತ್ರ ಹೇಳ್ತೀರಾ?
5: ಇಲ್ಲ, ಯಾಕಂತ ಅಂದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೆದರಿಕೆ ಒಂದ್ ರೀತಿಯಲ್ಲಿ.
2: ಮುಂಚೆ ಯಾವತ್ತಾದ್ರೂ ಏನಾದ್ರೂ ಹೇಳ್ದಾಗ ಆತರ ರಿಯಾಕ್ಟ್ ಮಾಡಿದ್ದೀಯಾ?
5: ಹಾ, ಇದೆ ಸುಮಾರ್ ಸರಿ.
2: ಅದಕ್ಕೋಸ್ಕರ ಭಯ ಅಲ್ವಾ? ಸೊ ನೀವೆಲ್ಲರೂ ಹಾಗೆ ಅಂದ್ಕೊಳ್ತೀರಾ ಅಥವಾ ನಿಮ್ಮ ಒಪಿನಿಯನ್ ಬೇರೆ ಇದೆಯಾ?
3: ಸೇಮ್ ಸೇಮ್
2: ಸೇಮ್. ಯಾರಿಗೂ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಓಕೆ. ಈಗ ಎಲ್ಲ ಪೋಷಕರು ಕೇಳ್ತಾ ಇರುವವರು, ನಿಮ್ಮ ಪೋಷಕರಾಗಿರ್ಲಿ ಅಥವಾ ಎಲ್ಲ ಮಕ್ಕಳ ಪೋಷಕರು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ನಮ್ಮ ಮಕ್ಕಳು ನಮ್ಮ ಜೊತೆ ಮಾತಾಡೋದಕ್ಕೆ ಸೇಫ್ ಅಂತ ಫೀಲ್ ಆಗುತ್ತೆ, ಓಪನ್ ಆಗಿ ಮಾತಾಡ್ತಾರೆ, ಅದು ನಮ್ಮ ಸಕ್ಸಸ್. ಇಲ್ಲ ಅಂದ್ರೆ ಆಸ್ ಎ ಪೇರೆಂಟ್ ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ. ನಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ.
5: ಆಮೇಲಿಂದ ಇನ್ನೊಂದು ಎಂತ ಅಂದ್ರೆ, ಅವರು ನಾವೇನಾದ್ರು ಹೇಳಿದ್ರೆ ಅದನ್ನ ಬೇರೆ ಪೇರೆಂಟ್ಸ್ ಹತ್ರ ಹೋಗಿ ನನ್ನ ಮಗ ಹಿಂಗ್ ಹೇಳ್ತಾ ಆ ತರನು ಹೇಳೋದಿತ್ತು.
2: ಅದಕ್ಕೋಸ್ಕರನು ನಿಮ್ಗೆ ಭಯ ಆಗತ್ತೆ.
5: ಸೀಕ್ರೆಟ್ ಇದು ಮಾಡೋದಿಲ್ಲ ಅವರು,
2: ಸೀಕ್ರೆಟ್ ಮೇಂಟೈನ್ ಮಾಡೋದಿಲ್ಲ. ಓ, ಇಮೇಜ್ ಹಾಳಾಗತ್ತೆ ಪಬ್ಲಿಕ್ ಅಲ್ಲಿ ಅಲ್ವಾ?
4: ಅಂದ್ರೆ ಹೆಂಗಂದ್ರೆ ಈಗ ಪಕ್ಕದ ಮನೆಯವರೆಲ್ಲ ಮಾತಾಡು ಬರ್ತಾರಲ್ಲ ಹೆಂಗ್ತಾರಲ್ಲ, ಅಷ್ಟೊತ್ತಿಗೆ ಹೇಳುದ ಅಂದ್ರೆ ಅವ್ರ ಮಕ್ಕಳನ್ನ ಅವರೇ ಬಿಟ್ಟು ಕೊಡುದು ಅಂತಾರಲ್ಲ, ನನ್ ಮಗ ಕೆಲಸ ಮಾಡುದಿಲ್ಲ, ಮನೆಗೆ ಓದುದಿಲ್ಲ, ಬರುದಿಲ್ಲ, ನಿಮ್ಮನೆ ಮಕ್ಕಳ ಹಂಗೆ, ನಮ್ಮನೆ ಮಕ್ಕಳ ಹಿಂಗೆ, ಇವ್ರ ಬದಿಯೆಲ್ಲ ಇರುತ್ತಲ್ಲ. ಅಷ್ಟೊತ್ತಿಗೆ ಹುಡುಗರಿಗೆ ಅಂತ ಅನ್ಸತ್ಕೇಂಡ್ರೆ ಶೇ ನಮ್ಮ ಮನೆಯರೇ ನಮ್ಮನ್ ಹಿಂಗೆ ಬೇರೆ ರೈತರು ಇದ್ ಮಾಡ. ಈಗ ಎಷ್ಟು ಅವ್ರದ್ದು ಅವನು ಹುಡುಗ ತಪ್ಪೇ ಮಾಡಿರ್ಲಿ, ಈಗ ಮಕ್ಕಳು ಮಾಡು ತಪ್ಪೇ ಆಗಿದ್ರು ಕೂಡ ಚಿಕ್ಕಮ್ಮನಿದ್ರು ದೊಡ್ಡಮ್ಮನಿದ್ರು ಮಾವನಿದ್ರು ಅಷ್ಟೊತ್ತಿಗೆ ಅವ್ರಿಗೆ ಅಂತ ಅತ್ಕೊಂಡ್ರೆ ಅವ್ರ ಮಕ್ಕಳು ಒಳ್ಳೆ ಇದ್ರು, ಅಷ್ಟೊತ್ತಿಗೆ ಅವ್ರ ಮಕ್ಕಳ ಮೇಲೂ ಇವ್ರ ದ್ವೇಷ ಬೀಳು ಶುರುವಾತ್ತೆ, ಮನೆಯವ್ರ ಮೇಲೂ ದ್ವೇಷ ಬೀಳು ಶುರುವಾತ್ತೆ. ಎಲ್ಲಿವರೆಗೆ ಅಂದ್ರೆ ಅಪ್ಪ ಅಮ್ಮನ ಮೇಲೂ ಶೇ ನನ್ನಪ್ಪ ಅಮ್ಮನೇ ನನ್ನನ್ನು ಇಷ್ಟು ಎಲ್ಲರ ಹತ್ರ ಬಿಟ್ಟು ಕೊಡ್ತಾರಲ್ಲ ಅಂದೇಳಿ. ಅಂದ್ರೆ ಅವ್ರ ಅಪ್ಪ ಅಮ್ಮ ಅಂದ್ರೆ ಅವ್ರು ಬೆಳೆದ ರೀತಿಯೂ ಹಂಗಿರುತ್ತೆ. ಆಗಳಿಕೆಲ್ಲ ಪೇರೆಂಟ್ಸ್ ಸ್ಟ್ರಿಕ್ಟ್ ಇದ್ರು, ಅಪ್ಪನ ಇದ್ರೆ ಮಾತಾಡೋದಿಲ್ಲ, ಇದ್ರೆ ನಿಂತ್ಕೊಂಡು ಹೆದರ್ಕೊಂಡಿರ್ತಾರೆ. ಅವ್ರಿಗೆ ಹೆಂಗಂದ್ರೆ ನಾನು ಹಂಗಿರ್ಕಂದ್ಲಿ, ಈಗಳಿನ ಮಕ್ಕಳ ಜೊತೆಗೆ ಅವ್ರು ಹಂಗಿದ್ರೆ ಈಗಳಿನ ಮಕ್ಕಳು ಒಬ್ಬ ಪೇರೆಂಟ್ಸ್ ಒಟ್ಟಿಗೆ ಮಾತಾಡೋದು ಅವ್ರು ಹೆಂಗೆ?
2: ನಿಜ, ಇದು ಯಾವಾಗ್ಲೂ ನನ್ನ ಪೇರೆಂಟ್ಸ್ಗಳಿಗೆ ಹೇಳ್ತಾ ಇರೋದು, ಪೇರೆಂಟ್ಸ್ಗಳು ಯಾವಾಗ್ಲೂ ಕೂಡ ಕೇಳ್ತಾ ಇರುವಂತ ಪೋಷಕರು ಯಾರಾದ್ರೂ ಇದ್ರೆ ಅವರುಗಳು ಏನ್ ಮಾಡ್ಬೇಕಂದ್ರೆ, ಮಕ್ಕಳು ತಪ್ಪು ಮಾಡಿದಾಗ ಅವರನ್ನ ಕೂರಿಸಿ ಬುದ್ಧಿವಾದ ಹೇಳೋದು ಅಲ್ಲ, ಮಾರ್ಗದರ್ಶನ ಮಾಡಬೇಕು. ಯಾವುದು ತಪ್ಪು ಯಾವುದು ಸರಿ ಅದನ್ನ ಹೇಳಿ ನೀನ್ ಯಾವ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀಯ ಅಂತ ಆಯ್ಕೆಯನ್ನು ಅವ್ರಿಗೆ ಕೊಡ್ಬೇಕು. ಮಕ್ಳು ಯಾವತ್ತು ತಪ್ಪ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಮತ್ತೆ ತಪ್ಪು ಮಾಡಿದಾಗ ಬೇರೆಯವರ ಎದುರಿಗೆ ಅದನ್ನ ಹೇಳಬಾರ್ದು. ಅದ್ ಯಾರೇ ಬೇಕಾದ್ರೆ ಮನೆಯ ಕುಟುಂಬಸ್ಥರು ಇರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಮಕ್ಕಳು ಒಳ್ಳೇದು ಮಾಡಿದ್ದನ್ನ ಹೇಳಬೇಕು ಬೇರೆಯವರ ಎದುರಿಗೆ. ಇದು ಮಕ್ಕಳಲ್ಲಿರುವಂತ, ಇದಕ್ಕೆ ನಾವು ಪಾಸಿಟಿವ್ ರೆಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದಾಗ, ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ನಿಮ್ ಕ್ಲಾಸ್ ರೂಮ್ ಅಲ್ಲಿ ಇರ್ತೀರಾ, ಕ್ಲಾಸ್ ರೂಮ್ ಅಲ್ಲಿ ಲೆಕ್ಚರರ್ ಈಗ ಪಾಠ ಮಾಡ್ತಿದ್ದಾರೆ, ಯಾವ್ದೋ ಒಂದು ಪಾಠ ಮಾಡುವಾಗ ಒಂದ್ ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಅರ್ಧ ಗೊತ್ತಿದೆ, ಇನ್ನ ಅರ್ಧ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ. ಬಟ್ ಆದ್ರೂ ಕೂಡ ಧೈರ್ಯ ಮಾಡಿ ನೀವೇನ್ ಮಾಡ್ತೀರಾ, ಆ ಆನ್ಸರ್ ಅನ್ನ ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಅರ್ಧ ತಪ್ಪಾಗಿರುತ್ತೆ, ಅರ್ಧ ಸರಿ ಇರುತ್ತೆ. ಲೆಕ್ಚರ್ ಏನ್ ಮಾಡ್ತಾರೆ, ಏಯ್ ನಿಮ್ಗೆ ಆನ್ಸರ್ ಏನೋ ಕೊಡಕ್ ಬತ್ತಿಲ್ಲ, ಇದಾ ಅದಕ್ಕೆ ಆನ್ಸರು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಾದ್ರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ತೀರಾ ನೀವು?
4: ಇಲ್ಲ
2: ಇಲ್ಲ ಅಲ್ವಾ? ಓಕೆ, ಸಪೋಸ್ ಈಗ ಅದೇ ಅರ್ಧ ತಪ್ಪಿದೆ ಅರ್ಧ ಸರಿ ಇದೆ, ಆಗ ಅದೇ ಲೆಕ್ಚರರ್ ನೀನ್ ಇದು ಹೇಳಿದೀಯಲ್ಲ, ಇದು ಮಾತ್ರ ಸೂಪರ್ ನೋಡು ಅರ್ಧ, ಬಟ್ ಇನ್ನ ಅರ್ಧ ಇದೆ ಅದನ್ನ ಮಾತ್ರ ನೀನ್ ಸ್ವಲ್ಪ ಚೇಂಜ್ ಮಾಡ್ಕೊ ಅಂತ ನಿಮ್ಗೆ ಆ ಫಸ್ಟ್ ಇದಕ್ಕೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಇನ್ನೊಂದ್ಸಲ ಪ್ರಶ್ನೆ ಕೇಳಿದಾಗ ಟ್ರೈ ಮಾಡ್ತೀರಿ ಅಲ್ವಾ? ಅಂದ್ರೆ ಇವರು ನಮ್ಗೆ ಅವಮಾನ ಮಾಡಲ್ಲ ಅಥವಾ ನಮ್ಮನ್ನ ಅಳತೆ ಮಾಡಲ್ಲ, ಜಡ್ಜ್ ಮಾಡಲ್ಲ ನಮ್ಮನ್ನ ಅಂತ ಹೇಳಿ ಅನಿಸ್ದಾಗ ನಾವು ಪ್ರಶ್ನೆಗಳನ್ನ, ಅಂದ್ರೆ ತಪ್ಪೇ ಇರಲಿ ಅದನ್ನ ಹೇಳುವ ರೀತಿ ಇದೆ ಅಲ್ಲ, ಅದಕ್ಕೆ ನಾವು ಪಾಸಿಟಿವ್ ರೆಇನ್ಫೋರ್ಸ್ಮೆಂಟ್, ನೆಗೆಟಿವ್ ರೆಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನೆಗೆಟಿವ್ ರೆಇನ್ಫೋರ್ಸ್ಮೆಂಟ್ ಅಂದ್ರೆ ಇದ್ದದ್ರಲ್ಲಿ ಸರಿ ಇದ್ದದನ್ನು ಬಿಟ್ಟು ತಪ್ಪಿದ್ದದನ್ನೇ ನೋಡಿ ತಪ್ಪನ್ನೇ ಹೇಳ್ತಾ ಇದ್ರೆ ಯಾರೂ ಕೂಡ ಮುಂದೆ ಬರೋದಿಲ್ಲ ಅಲ್ವಾ? ಅದಕ್ಕೆ ಪೇರೆಂಟ್ಸ್ಗಳು ಕೂಡ ಮಕ್ಕಳಿಗೆ ಯಾವಾಗ್ಲೂ ಒಳ್ಳೇದನ್ನ ಮಾಡುವಾಗ ಅದನ್ನ ಹೊಗಳ್ಬೇಕು ಅವ್ರ ಎದುರುಗಡೆ, ನನ್ ಮಗ ಇಷ್ಟು ಇದ್ ಮಾಡಿದಾನೆ, ಒಳ್ಳೆ ಒಳ್ಳೆಯವನು ಅಂತ ಹೇಳಿದಾಗ ನೀವೇನ್ ಯೋಚನೆ ಮಾಡ್ತೀರಾ, ನಾನು ತಪ್ಪು ಮಾಡಿದ್ದನ್ನು ಅದನ್ನ ಇಗ್ನೋರ್ ಮಾಡಿ ನಾನು ಸರಿ ಇರೋದನ್ನ ಎಷ್ಟು ಹೆಮ್ಮೆಯಿಂದ ಹೇಳ್ಕೋತಾರೆ, ಸೊ ನಾನು ತಪ್ಪು ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಅಲ್ವಾ? ಅದೇ ಈಗ ನಾನು ಮಾತಾಡಿದ ಮಕ್ಕಳಲ್ಲಿ ಸುಮಾರು ಒಂದು ಐದಾರು ವರ್ಷದ ಮಕ್ಕಳಿಂದ ಹಿಡಿದು ಮದುವೆ ಆಗದ 25, 26, 28 ವರ್ಷದ ವರೆಗಿನ ಮಕ್ಕಳುಗಳು ಕೂಡ 99% ಮಕ್ಕಳು ತಂದೆ ತಾಯಿಗಳನ್ನ ಇಷ್ಟಪಡಲ್ಲ. ಯಾಕೆಂದ್ರೆ ಇದೇ ಕಾರಣಕ್ಕೆ, ಎಲ್ಲರದ್ದು ಇದೊಂದು ಕಾಮನ್ ಕಂಪ್ಲೇಂಟ್. ನನ್ನ ತಂದೆ ತಾಯಿ ನನ್ನ ಸಪೋರ್ಟ್ ಇರಲ್ಲ, ನನ್ನ ಬಗ್ಗೆ ಕೆಟ್ಟದಾಗಿ ಬೇರೆಯವ್ರ ಹತ್ರ ಕಂಪೇರ್ ಮಾಡ್ತಾರೆ. ಇದು ದ್ವೇಷ ಬೆಳೆಯೋದು, ನೀವು ಹೇಳಿದಂಥ ಪಾಯಿಂಟ್ ಇದು 100% ಸರಿ. ನನ್ನ ಕ್ಲೈಂಟ್ಗಳಲ್ಲಿ ಸುಮಾರು ಜನರು ಅವರ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮಂದ್ರನ್ನ ಹೇಟ್ ಮಾಡ್ತಾರೆ. ಯಾಕಂದರೆ ಈ ತಂದೆ ತಾಯಿಗಳು ಮಾಡುವಂಥ ಕಂಪ್ಯಾರಿಸನ್ ಇದೆಯಲ್ಲ, ಇದರಿಂದಾಗಿ ಅವ್ರ ಬಗ್ಗೆನೂ ದ್ವೇಷ ಬೆಳೆಯುತ್ತೆ, ಜೊತೆಗೆ ಯಾರ ಜೊತೆಗೆ ಕಂಪ್ಯಾರಿಸನ್ ಮಾಡಿದ್ರೆ ಅವ್ರ ಜೊತೆಗೂ ದ್ವೇಷ ಬೆಳೆಯುತ್ತೆ. ಇದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರತಿಯೊಂದು ಪೋಷಕರು ಎಷ್ಟೋ ಸಲ ನನಗೆ ಪೇರೆಂಟ್ಸ್ ಮೀಟಿಂಗ್ ಅದು ಇದು ಎಲ್ಲ ಸಿಗುತ್ತೆ. ಆ ಬೇರೆ ಯಾವುದೋ ಪ್ರೋಗ್ರಾಮ್ಗಳಿಗೆ ನಾನು ಹೋದಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ, ಆದಷ್ಟು ನಿಮ್ಮ ಮಕ್ಕಳನ್ನ ಪ್ರೀತಿಸಿ. ಎಷ್ಟೋ ಜನ ನನಗೆ ಹೇಳಿದುಂಟು ಪ್ರೀತಿಸಿದ್ರೆ ತಲೆ ಮೇಲೆ ಹತ್ತು ಕೂತ್ಕೊಳ್ತಾರೆ ಅಂತ, ಬಟ್ ಹತ್ತು ಕೂತ್ಕೊಳ್ಳಲ್ಲ. ನಿಜವಾಗ್ಲೂ ಪ್ರೀತಿಯಿಂದ ತುಂಬ ಬದಲಾವಣೆ ಆಗುತ್ತೆ. ನಿಮ್ಮ ಕ್ಲಾಸಲ್ಲೇ ಸಪೋಸ್ ಯಾರೋ ಒಬ್ರು ಏನೋ ಒಂದು ಹೇಳಿದ್ರು, ಅದಕ್ಕೆ ನೀವು ತುಂಬ ನೆಗೆಟಿವ್ ಆಗಿ ಒಂದು ರಿಯಾಕ್ಟ್ ಮಾಡಿದಾಗ ಆ ಸಂಬಂಧ ಉಳಿಯುತ್ತಾ? ಇಲ್ಲ. ಒಂದು ವೇಳೆ ತಪ್ಪು ಮಾಡಿದ್ರೂ ಕೂಡ ಒಂದು ಕ್ಷಮಿಸಿ ಅದನ್ನು ಒಳ್ಳೆ ಮಾತಾಡಿದ್ರೆ ಸಂಬಂಧಗಳು ಚೆನ್ನಾಗಿರುತ್ತೆ ಅಲ್ವಾ? ಸರಿ ಇಲ್ಲದೆ ಇರೋರು ಸರಿಯಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದನ್ನು ಇದು ಮಾಡ್ಕೊಳ್ಬೇಕು. ನನ್ನ ಪ್ರಕಾರ ನೀವುಗಳು ನಿಮ್ಮ ತಂದೆ ತಾಯಿಗಳ ಜೊತೆಗೆ ಒಂದ್ಸಲ ಕೂತು ಮಾತಾಡಿ ಇದ್ರ ಬಗ್ಗೆ. ನೀವು ಯಾವಾಗಲೂ ಅಲ್ಲ ಓಪನ್ ಆಗಿ, ಎಷ್ಟೋ ಸಲ ಮಕ್ಕಳೀ ಥರ ಕಂಪ್ಲೇಂಟ್ ಮಾಡಿದಾಗ ನಾನು ಆ ಪೇರೆಂಟ್ಸನ್ನು ನಾನು ಕೌನ್ಸಿಲಿಂಗಿಗೆ ಕರೆಸ್ತೇನೆ. ಕರೆಸಿದಾಗ ಪೇರೆಂಟ್ಸ್ಗಳೇನು ಹೇಳ್ತಾರೆ ಗೊತ್ತಾ, ಅವಳು ಹಾಗೆ ಇಷ್ಟಪಡ್ತಾಳೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮೇಡಮ್, ನನ್ನ ಮಗ ಹಿಂಗೆ ಅಂತ ನಂಗೆ ಗೊತ್ತಿರಲಿಲ್ಲ ಮೇಡಮ್, ನನ್ನ ಹತ್ರ ಹೇಳಿದ್ರೆ ನಾನು ಮಾಡ್ತಿದ್ನಲ್ಲ ಅದನ್ನು ಕೇಳ್ತಾರೆ. ಸೊ ಓಪನ್ ಆಗಿ ಮಾತಾಡಿ ನೋಡಿ ಒಂದ್ಸಲ, ನನಗೆ ಈ ಥರ ಇಷ್ಟ ಇದೆ, ನೀವು ನನಗೆ ಹೆಲ್ಪ್ ಮಾಡ್ತೀರಾ, ಇದು ಏನಾಗ್ಬೋದು, ನಿಮ್ಮ ಸಜೆಷನ್ಸ್ ಏನು, ಆರ್ಡರ್ಸ್ ಅಲ್ಲ ಸಜೆಷನ್ಸ್ ಏನು ಅಂತ ಹೇಳಿ ಹೇಳಿ. ಮತ್ತೆ ಈ ತರ ನೀವು ಹೇಳಿದಾಗ ನನ್ಗೆ ಈ ತರ ಫೀಲ್ ಆಗುತ್ತೆ ಅಂತ ಹೇಳಿ. ನೀವು ಹೇಳದಿದ್ರೆ ಅವ್ರಿಗೆ ಗೊತ್ತಾಗೋದು ಹೇಗೆ? ಈ ತರ ನೀವು ಮಾಡ್ತೀರಾ, ನೀವು ಆ ತರ ಮಾಡೋದ್ರಿಂದ, ನೀವು ಕಂಪೇರ್ ಮಾಡೋದ್ರಿಂದ, ನೀವು ನಮ್ಮ ವಿಷಯ ಪಕ್ಕದ ಮನೆಯವ್ರ ಹತ್ರ ಅಥವಾ ನಮ್ಮ ರಿಲೇಟಿವ್ಸ್ ಹತ್ರ ಇನ್ಯಾರ ಹತ್ರ ಹೇಳೋದ್ರಿಂದ ನನಗೆ ಹರ್ಟ್ ಆಗುತ್ತೆ, ನಿಮ್ಮ ಜೊತೆಗಿನ ಬಾಂಧವ್ಯ ಕಡಿಮೆ ಆಗ್ತಾ ಬರುತ್ತೆ ಅಂತ ನೀವು ಒಂದು ಮಾತು ಹೇಳಿ ನೋಡಿ ಅಲ್ಲ. ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಮೆಡಿಸಿನ್ ಯಾವ್ದು ಗೊತ್ತಾ? ಓಪನ್ ಕಮ್ಯುನಿಕೇಶನ್. ಇದರಿಂದ ತುಂಬ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಎಸ್, ಈಗ ನೀವು ನಿಮ್ಮ ಪೋಷಕರಿಂದ ಮುಚ್ಚಿಟ್ಟಿರುವಂತಹ ಒಂದು ಸತ್ಯ ಅಂದರೆ ಹೇಳಲಿಕ್ಕೆ ಹೆದರಿಕೆ ಆಗುವಂಥ ಒಂದು ಯಾವುದಾದ್ರೂ ವಿಷಯ ಹೇಳಿ.
4: ಅಂದರೆ ನಮ್ದಂದಳಿ ಅಲ್ಲ, ಈಗ ಹೆಚ್ಚಿನ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಂದಲ್ಲಿ ನೀವು ಈಗ ತಗೊಂಡ್ರೆ ಕಾಲೇಜಲ್ಲಿ ಲವ್, ಈಗ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಲವ್ ಮಾಡ್ತಾರೆ. ಅದಂದ್ರೆ ಅವರಂದಳಿ ಅಲ್ಲ, ಯಾರು ಪೇರೆಂಟ್ಸ್ ಹತ್ರ ಹೇಳುದಿಲ್ಲ, ಅದು ಒಳ್ಳೆ ರೀತಿ ಇದ್ರಡ್ಡಿಲ್ಲ. ಕೆಲವು ಸಲ ಎಂತ ಕೇಂದ್ರ, ಈಗ ಹುಡುಗಿ ಬಿಟ್ಟಿಗೆ ಒಬ್ದು, ಹುಡುಗ ಬಿಟ್ಟಿಗೆ ಒಬ್ದು, ಅದೇ ದೊಡ್ಡ ಡಿಪ್ರೆಷನ್. ಈಗಿನ ಕಾಲದ ಸ್ಟೂಡೆಂಟ್ಸಿಗೆ ಮಕ್ಕಳಿಗೆ ದೊಡ್ಡ ಡಿಪ್ರೆಷನ್ನೇ ಲವ್ ಫೇಲ್ಯೂರ್. ತುಂಬಾ ಜನ ಕಾಲೇಜಲ್ಲಿ ತುಂಬಾ ಜನ ಕೈ ಕೊಯ್ಕಂಬ್ದ, ಊಟ ನಿದ್ರೆ ಬಿಡುದು ಅಂದ್ರೆ ಆಯ್ತು ನನ್ನ ಜೀವನವೇ ಹೋಯ್ತು, ನಂಗಿನ ಎಂತದೂ ಇಲ್ಲ, ಸೂಸೈಡ್ ಮಾಡ್ಕೊಂಬಲ್ಲವ್ರಿಗೆ ಹಾಪರು ಇದ್ರು. ಪೇರೆಂಟ್ಸ್ ಇಂದ ಮುಚ್ಚಿಡುದು ಅಂದ್ರೆ ಅದೇ ಸಹಿ. ಈಗ ದೊಡ್ಡ ವಿಷಯ ಅಂದ್ರೆ
2: ಬೇರೆ ಏನೋ ಮುಚ್ಚಿಡುದಿಲ್ಲ
3: ಈಗಿನ ಜನರೇಷನ್. ಅದೇ
2: ಅದೇ ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ, ನಿಮಗೇನ್ ಅನ್ಸುತ್ತೆ, ಸರಿ ಅನ್ಸುತ್ತಾ?
3: ಅಂದ್ರೆ ಹೇಳದೆ ಇರ್ಬೋದು ಅಂತ ಹೇಳಿ,
2: ಹೇಳದೆ ಇರುದಲ್ಲ, ಈ ತರ ಯೂತ್ಸ್ ಈಗ ಮಾಡ್ತಿದ್ರಲ್ಲ, ಈಗ ಇವ್ರು ಹೇಳ್ದಂಗೆ ಈಗ ಇರುವಂತಹ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬರೀ ಲವ್ ಬ್ರೇಕಪ್ಸ್ ಇದು ಕೈ ಕುಯ್ಕೊಳ್ಳೋದು ಅಥವಾ ಇನ್ಯಾವುದು ಊಟ ತಿಂಡಿ ಬಿಡೋದು ಇದೆಲ್ಲ ಈ ತರ ಮಾಡ್ತಾ ಇರೋದು, ನಿಮ್ ಪ್ರಕಾರ ಏನ್
5: ಅನ್ಸುತ್ತೆ?
2: ನಾನ್ಸೆನ್ಸ್ ಅಂತ ಅನ್ಸುತ್ತೆ.
3: ಅಂದ್ರೆ ಈಗ ಗೊತ್ತಾಗ್ತಿಲ್ಲ, ಅಂದ್ರೆ ನಾವೊಂದು ಕೆಲಸ ಕೊಲಹಪತಿಗೆ ನಾವೊಂದು ಅವಳಿಗೋಸ್ಕರ ಇಷ್ಟಪಲ ಮಾಡ್ಕೊಂಡಿರೋ ನೆಗಿಬತ್ ನಮ್ಗೆ.
6: ಅಂದ್ರೆ ನಂಗೆ ನನ್ನ ಅಪ್ಪ ಒಂದ್ ಮಾತು ಹೇಳ್ತಿದ್ದೀರ, ಅಂದ್ರೆ ಈ ಕಾಲೇಜ್ ಟೈಮಲ್ಲಿ ಈ ತರ ಎಲ್ಲ ಮಾಡ್ಕೊಂತಾರಲ್ಲ ಅವರಿಗೆಲ್ಲ, ಅಂದ್ರೆ ಎಂತ ಬಾಲ ಎತ್ತಿ ಸೆಗಣಿ ಹಾಕೋಕೆ ಆತಿಲ್ಲ ಲವ್ ಇವಕ್ಕೆ ಅಂತ ಹೇಳ್ತಿದ್ದೀರ. ಅಂದ್ರೆ ಅವ್ರ ಕಾಲಲ್ಲಿ ಅವ್ರು ನಿತ್ತಿಪ್ಪುದಿಲ್ಲ, ಯಾರ್ಯಾರ್ದೋ ದುಡ್ಡು ತಂದು ಹಂಗೆ ಹಿಂಗೆ ಎತ್ತ ಎಲ್ಲರ ಮೇಲೆ ಖರ್ಚು ಮಾಡ್ಕೊಂಡು ಅಡಿಗೆ ಯಾರೋ ಬಿಟ್ಟೋದಾಳ ಅಂದ ಅದಕ್ಕೆ ಮತ್ತೆ ಕೈ ಕುಯ್ಕಂದು ಡಿಪ್ರೆಷನ್ ಮೇಲಿಂದ ಆರ್ತೆ ಅಂತ ಹೇಳೋದು ಬ್ಲ್ಯಾಕ್ ಮೇಲ್ ಮಾಡೋದು ಅದೆಲ್ಲ ಸುಮ್ಮನೆ ಅಂತ ನಾನ್ ಸೆನ್ಸ್ ಅದು ನನ್ನ ಪ್ರಕಾರ.
4: ಅಂದ್ರೆ ನಂಗೊಬ್ಬ ಫ್ರೆಂಡ್ ಇದ್ದೆ ಮೇಡಮ್, ಅವ ಹೆಂಗ್ ಗೊತ್ತಾ, ಈಗ ಚಿಕ್ಕ ವಯಸ್ಸಲ್ಲೇ ಎಲ್ಲದನ್ನು ಮಾಡ್ಕಂದಳಿ, ಅವನಿಗೆ ಮೊದಲಿಂದ ಆಸೆ ಅಂತ ಕೇಳಿದ್ರೆ ಸಣ್ಣ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡ್ಕಂದಳಿ. ಹಾಗೆ ಅವ್ ಕೆಲ್ಸಕ್ಕೆ ಹೋತ, ಪಾರ್ಟ್ ಟೈಮ್ ಜಾಬಿಗೆ ಹೋತ, ಅವ್ನ ಖರ್ಚು ನಾವು ಕಂಡ್ಕಂತ, ಅಂದ್ರೆ ಓದ್ಕೊಳ್ಳೆ ಓದ್ತಾ ಅಂದ್ರೆ ಅವನಿಗೆ ಅಂತ ಕೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡ್ಕ, ಈಗ ಎಷ್ಟು ಬದುಕಿದ್ರೆ ಎಷ್ಟು ವರ್ಷ ಬದುಕಿರುತ್ತಪ್ಪ, ಹೆಚ್ಚಂದ್ರೆ ಒಂದು 50-60 ವರ್ಷ. ಹಾಗೆ ಅವ್ನಿಗೆ ಲವ್ ಒಂದು ಬೇಗ ಮಾಡ್ಕ, ಅವನಿಗೆ ಈಗ ಮಂಡಂಗೆ ಅಂತ ಕೇಳಿದ್ರೆ ಒಳ್ಳೆ ಓದ್ತಿ, ಕೈ ತುಂಬ ದುಡಿತಿ, ಸಂಪಾದನೆ ಮಾಡ್ತಿ, ಇಷ್ಟೆಲ್ಲ ಮಾಡಿ ನಂಗೆ ಲೈಫಲ್ಲಿ ಒಂದು ಹೆಣ್ಣಿಲ್ಲಲ್ಲ ಅಂದೇಳಿ, ಅದೇ ಅವನಿಗೆ ದೊಡ್ಡ ಸಮಸ್ಯೆ. ಹಿಂಗಿನವರು ಎಲ್ಲ ಇರ್ತಾರೆ ಕೆಲವರು, ಅಂದ್ರೆ ಅದನ್ನೆಲ್ಲ ಮನೆಯ ಹತ್ರ ಹೇಳ್ಕೊಂಬ್ಕತ್ತಿಲ್ಲಲ್ಲ.
2: ಹೌದು, ಇದ್ರ ಬಗ್ಗೆ ಮತ್ತೆ ಯಾವತ್ತಾದ್ರೂ ಇನ್ನು ಈ ಥರ ಇದು ಮಾತಾಡುವ, ಇಲ್ಲಾಂದ್ರೆ ಇದು ತುಂಬ ಲೆಂತಿ ಆಗುತ್ತೆ. ಸಣ್ಣ ಏಜಲ್ಲಿ ಅದು ಗಂಡು ಮಕ್ಕಳಿಗೆ ನಾನು ಗಂಡಸು ನನ್ನ ಗಂಡಸ್ತನ ತೋರಿಸ್ಬೇಕು ಅಂತ ಹೇಳಿಯೇ ಎಷ್ಟೋ ಚಟಗಳು ಶುರು ಆಗುತ್ತೆ. ಈ ಕುಡ್ತಾ ಇರ್ಬೋದು, ಸ್ಮೋಕಿಂಗು ಎಲ್ಲ ಅದೆಲ್ಲ ಇದೆಯಲ್ಲ, ಇದೆಲ್ಲ ಈ ಏಜಲ್ಲಿ ಒಂದು ಹೊಸ್ತಿಲಲ್ಲಿ ಇರುವುದಂತ ನಾವು ಹೇಳ್ತೇವೆ, ಥ್ರೆಶೋಲ್ಡ್ ಅಂತ. ಅಂದರೆ ಆಚೆ ಸಣ್ಣ ಮಕ್ಕಳು ಅಲ್ಲ, ಅಡಲ್ಟ್ಸು ಅಲ್ಲ, ಅರ್ಥ ಆಯ್ತಾ? ಮನೇಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಏನಾದ್ರು ಒಂದು ತಪ್ಪು ಮಾಡಿದಾಗ ಏನು ಇಷ್ಟು ದೊಡ್ಡವನಾಗಿ ನೀನು ತಪ್ಪು ಮಾಡ್ತೀಯ ಅಂತ ಹೇಳಿ ಅವಾಗ ದೊಡ್ಡವನಂತ ಹೇಳಿ ಇದು ಮಾಡ್ತಾರೆ. ಯಾವುದೋ ಒಂದು ಬೇರೆ ಏನೋ ಇದು ಬಂದಾಗ ನಿನಗದೆಲ್ಲ ಗೊತ್ತಾಗೋದಿಲ್ಲ, ನೀನು ಸಣ್ಣವನಂತ ಆ ಥರ. ಅಂದರೆ ಎರಡೂ ಥರದ್ದು ಆಗ ಕನ್ಫ್ಯೂಷನ್ ಇರುತ್ತೆ, ನಾನು ಹಾಗಾದ್ರೆ ಸಣ್ಣವನ ದೊಡ್ಡವನ ನಾನು ಹಾಗಾದ್ರೆ. ಈ ಮತ್ತೆ ಈ ಏಜಲ್ಲಿ ಪೀರ್ ಗ್ರೂಪ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳಿಗೆ. ನೀವು ಅಂತ ಹೇಳಿ ಅಲ್ಲ, ಎಲ್ಲ ಮಕ್ಕಳಿಗೂ ಕೂಡ ತಂದೆ ತಾಯಿಗಳಿಗಿಂತ ಫ್ರೆಂಡ್ ಸರ್ಕಲ್ ಇಂಪಾರ್ಟೆಂಟ್ ಜಾಸ್ತಿ ಇರುತ್ತೆ. ತಂದೆ ತಾಯಿಗಳು ಏನು ಹೇಳಿದ್ರು ತಪ್ಪಂತ ಹೇಳಿ ಅನ್ಸೋದಕ್ಕೆ ಶುರು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಅಥವಾ ಜನ್ರೇಷನ್ ಗ್ಯಾಪ್ ಇದೆ ಅಂತ ಅನಿಸುತ್ತೆ. ಟೋಟಲಿ ಫ್ರೆಂಡ್ಸ್ಗಳು ಏನು ಇನ್ಫ್ಲೂಯೆನ್ಸ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇರುತ್ತೆ. ಅವ್ರಿಗೆ ಇಂಪಾರ್ಟೆಂಟ್ ಆಗಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ಅಥವಾ ನಾನು ಡ್ಯಾಶಿಂಗ್ ಇರಬೇಕು, ಅವ್ರ ಜೊತೆಗೆ ಫಿಟ್ ಇರಬೇಕು ಆ ಗ್ರೂಪಲ್ಲಿ, ಆ ಥರದ್ದೇ ಇದಿರುವಾಗ ಈ ಥರದ್ದೆಲ್ಲ ಶುರು ಆಗುತ್ತೆ. ನಾನು ಗಂಡಸು ಅಂತ ಪ್ರೂವ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ಗಳೆಲ್ಲ ಎಲ್ಲರೂ ಸ್ಮೋಕ್ ಮಾಡ್ತಿದ್ದಾರೆ ಅಂದರೆ ಇವ ಒಬ್ಬ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ನೀ ಏನು ಗಂಡಸಲ್ವಾ ಅಂತ ಕೇಳ್ತಾರೆ, ಆವಾಗ ಪ್ರೂವ್ ಮಾಡಬೇಕಲ್ಲ ಅವರಿಗೆ. ಅಂಥದ್ರಲ್ಲಿ ಬೇಡ ಅಂತ ಹೇಳಿದ್ರು. ಮತ್ತು ಟಾಲರೆನ್ಸ್ ಲೆವೆಲ್ ಎಲ್ರಿಗೂ ಸೇಮ್ ಇರೋದಿಲ್ಲ, ಅರ್ಥ ಆಯ್ತಾ? ಈ ಕೆಲವರು ಕುಡಿತಕ್ಕೆ ಚಟ ಅವ್ರಿಗೆ ಇದಾಗುತ್ತೆ, ದಾಸರಾಗಿ ಬಿಡ್ತಾರೆ ಕುಡಿತಕ್ಕವರು, ಅಡಿಕ್ಷನ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಒಬ್ಬನಿಗೆ 30 ml ಕುಡಿದ್ರೆ ಎಷ್ಟು ಸಹಿಸ್ಕೊಳ್ಳೋಕ್ಕಾಗುತ್ತೆ, ಇನ್ನೊಬ್ಬನಿಗೆ ಅಷ್ಟೇ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆವಾಗ ಯಾರೋ ಒಬ್ಬ ಯಾವುದು ನ್ಯೂ ಇಯರ್ ಪಾರ್ಟಿನೋ ಬರ್ತ್ಡೇ ಪಾರ್ಟಿನೋ ಅದರಲ್ಲಿ ಈ ಥರ ಕುಡಿತಕ್ಕೋ ಇನ್ನೊಂದಕ್ಕೋ ಅರೇಂಜ್ ಮಾಡಿದಾಗ ಅವನು ಒಕೇಶನಲ್ಲಿ ಅಂತೇಳಿ ಅದನ್ನು ಕುಡಿದು ಬಿಟ್ಟು ಬಿಡೋ ತಾಕತ್ತು ಅವನಿಗಿರುತ್ತೆ, ಬಟ್ ಎಲ್ರಿಗೂ ಇರಲ್ವಲ್ಲ. ಅವರು ಏನು ಮಾಡ್ತಾರೆ, ಮರುದಿನೂ ಬೇಕು ಅವರಿಗೆ, ಅದಕ್ಕೆ ಅಡಿಕ್ಷನ್ ಆಗ್ತಾರೆ. ಸೊ ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡೋದಲ್ಲ, ನಮಗೆ ನಮ್ಮದು ಒಳ್ಳೇದು ಯಾವುದು. ಅದೇ ಹೇಳ್ತಾರೆ ನೋಡಿ, ಮನುಷ್ಯನಿಗೆ ಎಲ್ಲಿ ನೋವು ಹೇಳಬೇಕೋ ಅಲ್ಲಿ ನೋವು ಹೇಳುವಂಥ ಸಾಮರ್ಥ್ಯ ಬೇಕು ಅಂತ. ಅದು ಸಾಮರ್ಥ್ಯ, ಅದು ಎಲ್ರಿಗೂ ಇರೋದಿಲ್ಲ ಆ ಶಕ್ತಿ. ಅದು ಈ ಎಲ್ಲರೂ ಹೇಳ್ತಾರೆ, 10 ಜನ ನೀವು ಇರ್ತೀರ, 10 ಜನರಲ್ಲಿ 9 ಜನ ಒಂದು ಹೇಳಿದ್ರೆ ಇನ್ನೊಬ್ಬನಿಗೆ ನೋ ಅಂತ ಹೇಳೋ ಸಾಮರ್ಥ್ಯ ಬೇಕಲ್ವಾ? ಇಲ್ಲ, ಈ ಫ್ಲೋ ಒಟ್ಟಿಗೆ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಅವನು ಹಾಳಾಗ. ಸೊ ಯಾವುದೇ ಡಿಸಿಷನ್ ಇರಲಿ, ನಾವು ಅದನ್ನು ಇದು ಮಾಡಬೇಕಂತ. ಈಗ ಇನ್ನೂ ಒಂದು, ನಿಮ್ಮ ಪೋಷಕರಿಗೆ ನಿಮ್ಮ ಅಸಲಿ ಪರ್ಸನಾಲಿಟಿ ಗೊತ್ತಿದೆಯಾ, ಅಥವಾ ಕೇವಲ ಮಾರ್ಕ್ಸ್ ಮಾತ್ರ ಗೊತ್ತಿದೆಯಾ? ನಿಮ್ಮ ಅಸಲಿ ಪರ್ಸನಾಲಿಟಿ, ನೀವೇನು ಸುಳ್ಳು ಹೇಳ್ತೀರಾ ಅಥವಾ ಹೇಗಿದ್ದೀರಾ, ನೀವು ಯಾವ ಥರದ ವ್ಯಕ್ತಿತ್ವ, ನಿಮ್ಮ ಹವ್ಯಾಸಗಳೇನು, ಬೇಡದಿರ್ಬೋದು ಬೇಕಾದಿರ್ಬೋದು, ಟೋಟಲಿ ಗೊತ್ತಿದೆಯಾ?
5: ಕೆಲವೊಂದಿಷ್ಟು ಗೊತ್ತಿರ್ಬೋದು, ಕೆಲವೊಂದಿಷ್ಟು ಗೊತ್ತಿಲ್ಲ.
2: ಗೊತ್ತಿಲ್ಲ, ಓಕೆ. ಈಗ ನಿಮ್ಮ ಪೋಷಕರು, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಟೀಕೆ ಮಾಡಿದೆ, ಕೇಳ್ತಾರೆ ನೀವು ಹೇಳಿದ್ದನ್ನು, ನೀವು ಏನಾದರೂ ಹೇಳಿದಾಗ ನಿಮ್ಮನ್ನು ಟೀಕೆ ಮಾಡಿದೆ, ನೀವು ಹೇಳಿದ್ದನ್ನು ಚೆನ್ನಾಗಿ ಕೇಳ್ತಾರೆ ಅಂತ ಹೇಳಿ ಆದರೆ ಮೊದಲು ನೀವು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನೋ ಜಡ್ಜ್ ಮಾಡಿದೆ ನಿಮ್ಮನ್ನು, ಕ್ರಿಟಿಸೈಸ್ ಮಾಡಿದೆ, ಬೈದೆ, ಕೇಳ್ತಾರೆ ನಿಮ್ಮನ್ನು ಅಂತ ಹೇಳಿ ಆದರೆ ಮೊದಲನೇ ಮಾತು ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಏನು ಹೇಳ್ತೀರಾ?
4: ಅಂದರೆ ಈ ಜಾಬ್ ವಿಷಯದಲ್ಲಿ, ಈಗ
2: ಯಾವುದೇ ವಿಷಯದಲ್ಲಿ ಇರಲಿ,
4: ಪೇರೆಂಟ್ಸಿಗೆ ಒಂದು ಆಸೆ ಇರುತ್ತೆ, ಡಿಗ್ರಿ ಆದಮೇಲೆ ಇಂಥದ್ದೇ ಜಾಬಿಗೆ ಹೋಗಿ ಮಗ, ಅದಕ್ಕೋಸ್ಕರನೇ ನಾವು ಓದಿಸಿದ್ದೆ ನೋಡಿ. ಕೆಲವರಿಗೆ ಹೆಂಗಿರುತ್ತೆ ಕೇಳಿದ್ರೆ ಆ ಜಾಬಿಗೆ ಒಪ್ಪಿಗೆ ಇಷ್ಟ ಇದ್ದಿಲ್ಲ, ಅವರದ್ದೆಂಥದ್ದು ಡ್ರೀಮ್ ಜಾಬ್ ಇರುತ್ತೆ. ಕೆಲವರಿಗೆ ಊರು ಬಿಟ್ಟು ಹೋಗಿ ಇಷ್ಟ ಇರೋದಿಲ್ಲ, ಊರಲ್ಲೇ ಇರುತ್ತೆ. ಅಂದರೆ ಅವ್ರಿಗೆ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇರೋದಿಲ್ಲ. ಎಷ್ಟೋ ಜನಕ್ಕೆ ಈಗ ಅದೇ, ಈಗ ಪೇರೆಂಟ್ಸ್ ಒಪ್ಕೊಂಬಾರ ದೇಹಕ್ಕಂದಲ್ಲಿ ಇರುತ್ತೆ ಹೆಚ್ಚಿನವರಿಗೆ.
2: ಆ ಥರ
4: ಆ ಥರ ಕೆಲಸದ ವಿಷಯ
3: ಅದೇ, ನಮ್ಗೆ ಈಗ ಯಾವುದೋ ಒಂದು ಕೆಲಸ ಮೇಲೆ ತುಂಬಾ ಇಷ್ಟ ಇರುತ್ತೆ, ನಾವಾದ್ರೆ ಆ ಕೆಲಸ ಮಾಡೋ ಬಗ್ಗೆ ನಮ್ಗೆ ಅದು ಮನೆಗೆ ಹೇಳೋಕಾತಿರ ಬಿಡೋಕಾತಿರ, ಹೇಳ್ರೆ ನಮ್ಮನೇಲಿ ಡಿಗ್ರೇಡ್ ಮಾಡ್ತಾರೋ ಅಥವಾ ಅವ್ರ ಮನೆ ಕಣ್ಕಂಡು ಇವ್ರ ಮನೆ ಕಣ್ಕಂಡು ಕಂಪೇರ್ ಮಾಡ್ತಾರೆ ನೋಡಿ, ಆ ಟೆನ್ಷನಿಗೋಸ್ಕರ ಹೇಳದೇ ಇರ್ಬೋದು. ಈಗ ಒಂದು ವೇಳೆ ನಾವು ಎಂಥದೇ ಇಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ನೋಡಿ, ನಾವು ಹೋಪ್ ತಕ್ಕ ಹೇಳಿದ್ರೆ ನಮ್ಮ ಡ್ರೀಮ್ ಜಾಬನ್ನು ಫಸ್ಟಿಗೆ ನಾವು ಹೇಳ್ಕೊಳಕ್ಕೆ, ಅಂದರೆ ನಂಗೆ ಇದ್ರ ಮೇಲೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು, ನೀವು ಇದಕ್ಕೆ ನಂಗೆ ಇಷ್ಟೇ ಸಪೋರ್ಟ್ ಮಾಡಿ, ನಂಗೆ ಇದಕ್ಕೆ ಒಂದು ಸ್ವಲ್ಪ ಇದು ದುಡ್ಡು ಬೇಕತ್ತೆ, ಈ ಥರದೆಲ್ಲ ಹೇಳಿ ನಮ್ಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಮ್ಮ ಮನೆಯವ್ರು ಸಪೋರ್ಟ್ ಸಿಕ್ಕರೆ ನಾವು ಆ ಕೆಲಸ ಮೇಲೆ ಧೈರ್ಯ ಮಾಡಿ ಹೋಯ್ಲಕ್ಕೆ, ಅದು ನಮ್ಗೆ ಸಿಕ್ಕುದಿಲ್ಲ ಅಂತ ಹೇಳಿ ನಮ್ಗೆ ಆ ಹೆದರಿಕೆಗೆ ನಾವು ಆ ಕೆಲಸನೂ ಅಥವಾ ಅದೇ ನಾವು ಕ್ರಿಟಿಸೈಸ್ ಮಾಡ್ತಾನೆ ಹೇಳಿ ಒಂದು ರೀಸನಿಗೋಸ್ಕರ ನಾವು ಹೇಳೋದಿಲ್ಲ. ಹೇಳುವಂಥ ಆಪ್ಷನ್ ಕೊಟ್ಟು ಅವ್ರು ಡೈರೆಕ್ಟಾಗಿ ನಮ್ಗೆ ಏನು ಎಲ್ಲದಕ್ಕೂ ಸಪೋರ್ಟ್ ಕೊಡ್ದಿದ್ರೆ ಫಸ್ಟ್ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಯಾವ ಡ್ರೀಮ್ ಜಾಬ್ ಇರುತ್ತೋ ಅಥವಾ ನಾವು ಎಂಥ ಮಾಡ್ಕೊಂಡು ಹೇಳಿರುತ್ತೋ ಅದನ್ನು ಮಾಡೋ ವಿಚಾರ ಹೇಳೋದು ಫಸ್ಟ್.
6: ಮತ್ತೆ ಎಲ್ಲ ಪೇರೆಂಟ್ಸು ಹಿಂಗಿರ್ತಾರಂದಲ್ಲ, ಕೆಲವು ಪೇರೆಂಟ್ಸ್ ಇರ್ತಾರೆ ಹೆಂಗಂದ್ರೆ ಈ ಅಕ್ಕಪಕ್ಕದ ಮನೆಯವ್ರು ಹೇಳೋದಕ್ಕೆ ಏನ್ಕಂಡು ಮಕ್ಕಳ ಹತ್ರ ಹೇಳೋದು. ಅಂದ್ರೆ ಈಗ ನಾವು ಮಕ್ಕಳು ಯಾವುದಕ್ಕಾರು ಹೊರಟಿರ್ತಾರೆ, ಅದು ಫಸ್ಟಿಗೆ ಆ ಅಡ್ಡಿಲ್ಲ ಹೋಗಂದಿರ್ತಾರೆ, ಪಕ್ಕದ ಮನೆಯವ ಏನೋ ಹೇಳ್ದ ಅಂದೇಳಿ ಮತ್ತದಕ್ಕೆ ಬೇಡ ಅಂಬುದು ಆ ಥರ ಎಲ್ಲ ಹೇಳ್ತಾರೆ. ಅದು ಎಂತ ಅಂತಂದ್ರೆ ಐಡಿಯಾನೇ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ ಆ ತರ.
2: ಸೊ ಈಗ ಏನು ಜಡ್ಜ್ ಮಾಡುದಿಲ್ಲ, ಏನು ಆ ತರ ಮಾಡುದಿಲ್ಲ ಅಂತ ಹೇಳಿದಾಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
3: ಅದೇ ನಮ್ಮ ಡ್ರೀಮ್ ಜಾಬ್.
2: ನಿಮ್ ಡ್ರೀಮ್ ಜಾಬ್ ಬಗ್ಗೆ
3: ಓಕೆ
2: ಓಕೆ ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಬಹುದು
3: ಅಲ್ವಾ? ಅದನ್ನು ಹೇಳ್ಬೋದು,
2: ಎಲ್ಲವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಪೋರ್ಟ್ ಮಾಡಿದ್ರೆ. ಓಕೆ, ನಿಮ್ಗೆ ಸ್ಟ್ರೆಸ್ ಆದಾಗ ಏನ್ ಮಾಡ್ತೀರಿ? ತುಂಬಾ ಸ್ಟ್ರೆಸ್ ಆದಾಗ, ತುಂಬಾ ಒತ್ತಡ ಜಾಸ್ತಿ ಆದಾಗ ನಿದ್ರೆ ಮಾಡೋದು, ಕೆಲವರು ಮೊಬೈಲ್ ಯೂಸ್ ಮಾಡೋದು, ಯಾರ ಜೊತೆಗಾದ್ರೂ ಹೇಳ್ಕೊಳ್ಳೋದು, ಇಲ್ಲಾಂದ್ರೆ ಕೆಲವರು ತುಂಬಾ ಸೈಲೆಂಟ್ ಆಗಿರೋದು,
5: ಸೈಲೆಂಟ್ ಆಗಿರೋದು,
2: ಸೈಲೆಂಟ್
5: ನಿದ್ರೆ ಮಾಡೋದು, ಅದೇ
3: ಫ್ರೆಂಡ್ ಹತ್ರ ಹೇಳ್ಕ.
2: ಓಕೆ, ಯಾಕೆ ಸೈಲೆಂಟ್ ಆಗಿ? ನಿಮ್ ಭಯ, ನಿಮ್ ಒಳಗಿರುವಂತ ಭಯನ ಅದು?
5: ಅದೇ ಕೆಲವೊಬ್ರ ಹತ್ರ ಹೇಳ್ಕೊಂಡ್ರೆ ಅವ್ರ ಎಂತ ಜಡ್ಜ್ ಮಾಡ್ತಾರೆ ನಮ್ನ ಅಂತ.
2: ಸೊ ಅದಕ್ಕೋಸ್ಕರ ಮೌನವಾಗಿ ಇರ್ಲಿಕ್ಕೆ ಇಷ್ಟಪಡ್ತೀರಿ?
6: ಕೆಲವು ಸಲ ಮೌನ ಇರುತ್ತೆ, ಕೆಲವು ಸಲ ಲಿಮಿಟ್ ಕ್ರಾಸ್ ಆರ್ ಎಕ್ಸ್ಪೋಸ್.
2: ಓಕೆ, ನಿಮ್ಗೆ ತುಂಬಾ ನೋವಾದಾಗ ನೀವು ಅದನ್ನ ಯಾರ ಹತ್ರ ಆದ್ರೂ ಹೇಳ
1: ಕೇಳುಗ್ರೆ? ಹಂಗಾರೆ ನಮ್ಮ ಮಾತುಕತೆನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸುವ. ಕೇಂತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
7: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ತನುಶ್ರೀ. ನಾನು ಶ್ರೀ ಗೋನೇಂದ್ರ PU ಕಾಲೇಜ್ ಕಾರ್ಕಳ, ಇಲ್ಲಿ ಫಿಸಿಕ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇವಾಗ ಸಂತ ಶಿಶುನಾಳ ಶರೀಫ್ರ ಒಂದು ಗೀತೆಯನ್ನು ಹಾಡಲಿಕ್ಕಿದ್ದೇನೆ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಮೇಧ್ ಪುರಾಣಿಕ್. ರೇಡಿಯೋ ಕುಂದಾಪುರದಲ್ಲಿ ಭಕ್ತಿಗೀತೆಯನ್ನು ಹಾಡ್ತಿದ್ದೇನೆ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವ್ರು ನಮ್ಮ ಜೊತೆಗಿದ್ರ. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರ. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 91.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರೆ ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನು ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸೋದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನು ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರೂ ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೇನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನ ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನ ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೆಣ್ಣು ಮಕ್ಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನು ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನು ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನು ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನು ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತ ಆದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ. ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ. ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು. ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನ ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿಯುವ ವಡಬ. ಮಗ ಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ, ಮಗಳ, ಸೊಸೆ, ನಾದಿನಿ, ಅಳಿಯ, ಅಕ್ಕ, ತಮ್ಮ, ತಂಗಿ, ಮೈದುನ, ಸ್ನೇಹಿತೆ, ವಾರಗಿತ್ತಿ, ನೆರೆಹೊರೆ, ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ, ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ, ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು, ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ, ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತೆ ಅವಳು ತುಂಬಾ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬಾ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ.

0: ದುಃಖ ಹಾರಿಣಿಯಾಗಿದ್ದಾಳೆ, ದುಃಖವನ್ನ ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ, ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತಹದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನ ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದ್ರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು, ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಾಳ.
3: ಯಾವ ಕಾಲೇಜ್?
2: ಇನ್ಯಾವ್ದು ಬಂಡರ್ ಕರ್ ಕಾಲೇಜ್.
3: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬೋದು?
2: ಇನ್ಯಾವ್ದು ಬಂಡರ್ ಕರ್ ಕಾಲೇಜಿಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ ಇದು ಏಗಳಿಕ ಅಬ್ಯ ದೇವ್ರೆ, ಒಂದ್ ಮಳಿ ಬರಲಿ, ಎಂತ ಬಿಸಿಲು ಮಾರ್ರೆ, ಒಂದ್ ಊಟಕ್ಕೆ ಹಾರು ಉಂಬಕತ್ತೆ ಬೆವ್ರೇ ಅತ್ತ ಅಬ್ಬ ಆಪದಲ್ಲ, ದಿನಕ್ಕೊಂದ್ 4-5 ಸಲ ಮಿಂದ್ರು ಮಾರ್ರೆ, ಈ ಬಿಸಿಲು ಈ ಸೆಕೆ ಈ ಉರಿ ಹಂಗ ಆಪದಲ್ದೆ ಯಬ್ಬಾ ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ, ಆ ತರ ಬಿಸಿಲು ಆ ತರ ಉರಿ, ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ, ಯಾರು ಫಂಕ್ಷನ್ ಗೆ ಮದಿಗೆ ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತ್ರ ಮಗ ಅತ್ತ, ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ ಯಪ್ಪ, ಈ ಊಟ ಬೇಡ, ಮನ್ಸರು ಬೇಡ, ಮದುವೆ ಬೇಡ, ಎಂತದು ಬೇಡ, ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪು ಕಾತಿಲ್ಲ, ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು ಈ ಪಾಟಿ ಊರಿ, ಓ ಎಂತಕ್ಕಂತ ಹೇಳುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ, ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆಗ್ತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ, ತಾಲೂಕು ಆಯುಷ್ ಆಸ್ಪತ್ರೆ, ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹೆಂಗಿದ್ರಿ ಡಾಕ್ಟ್ರೆ?
1: ಆರಾಮ.
0: ಡಾಕ್ಟರ್ ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕು ಶುರು ಮಾಡಿರು, ಹಂಗಾಯ್ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ಗೆ ಸೆಕೆನ ಬೀಟ್ ದ ಹೀಟ್ ಮಾಡೋಕೆ?
1: ನಾವು ಈ ಬಿಸಿಲಾಘಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೇದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು, ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
0: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ ನನ್ನ ಮೊಬೈಲಲ್ಲಿ 35°C ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿ ಕಂಬ.
1: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15°C ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -0°C ವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30°C ತಾಪಮಾನವನ್ನ ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
0: ಡಿಹೈಡ್ರೇಷನ್
1: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35-40°C ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40°C ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ, ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ 19 April May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ ಬೆಳಿಗ್ಗೆ 10 AM to 3 PM ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸಬೇಕು, ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
0: ಅಬ್ಬಾ, ಅದಕ್ಕೆ ಮೊನ್ನೆ 11 ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ವರ್ಕ್ ಸ್ಟುಡಿಯೋಗ ಅಂತ, 8 ಬಂದು 4 ಹೋಗ್ತದೆ ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರ ಎಂತ
1: ಮಾಡುದು? ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
0: ಡಾಕ್ಟರ್, ಈಗ ನಮ್ಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರೆ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರೂ ಮುಗ್ದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡೋ ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ, ಹೀಟ್ ಸ್ಟ್ರೋಕ್, ಇದರ ಲಕ್ಷಣಗಳು ಎಂತವೆಲ್ಲ?
1: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನ ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂತದ್ದು, ತಲೆನೋವು, ವಾಂತಿ, ಈ ತರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ. ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನ ನಾವು ಮೈಯೊಡ್ಡಿಕೊಳ್ತೇವೆ ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70%ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ, ಆ ರೇಸ್ ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶವಿರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು. ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರ ಅಂತ ತಗೊಳ್ಳೋ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನ ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೇ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನ ಬಳಸುವಂತದ್ದು, ಕೊಡೆಗಳನ್ನ ಬಳಸುವಂತದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನ ಬಳಸುವಂತದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನ ತಪ್ಪಿಸುವಂತದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಬಳಸಬಹುದು.
0: ಸೊ ಈ ತರ ಮುನ್ನೆಚ್ಚರಿಕೆಯನ್ನ ತಗೊಳ್ಬಹುದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹೊಡ್ಕೋತಾರೆ, ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ.
1: ಹೌದು, ಡಿಹೈಡ್ರೇಷನ್ ಆಗುತ್ತೆ.
0: ಎಷ್ಟು ನೀರು ಕುಡಿದ್ರು ಸಾಕಾತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ ಸುರಿ
1: ಮೂತ್ರ, ಹೌದು,
0: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
1: ಮೂತ್ರದ ಬಣ್ಣ ಕೂಡ, ಹೌದು.
0: ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
1: ಖಂಡಿತವಾಗಿ, ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂತದ್ದು ಈ 20-30 degrees ಅಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 degrees ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ ಗಳನ್ನ ಹಾಕಿ ನೋಡಿದ್ರೆ 40-42 degrees ಅಷ್ಟಿದೆ. ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 degrees ಇದೆ. ಆಕ್ಚುಲಿ 36 degrees ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
0: 37 degrees
1: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
0: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು.
1: ಹೌದು
0: ಅಲ್ವಾ?
1: ಖಂಡಿತವಾಗಿ
0: ತಲೆ ಸುತ್ತಿ ಬಿದ್ದದ್ದು,
1: ತಲೆ ಸುತ್ತು. ಹೌದು, ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ, ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ, ಅವನು ಬಸ್ಸಿಂದ ಇಳಿದ ಕೂಡ್ಲೆ.

0: ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದರೆ ಯಾರ ಮೇಲೆ ನಾವು ಹೊಣೆಯನ್ನು ಹಾಕಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನು ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸನ್ನು ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
1: ನಿಜ ಮಾರ್ರೆ ಸತ್ಯ, ನನಗೆ ನೀವು ಎಷ್ಟು ಹೇಳಿದ್ರಲ್ಲ ನನಗೆ ಅನ್ನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇ ಬೇಡಿಯಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ, ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ.
0: ಹೌದು
1: ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:30 ಕಾರ್ ತೆಗಿಯೋಕ್ ಹೋದೆ. ತೆಗಿಯೋಕ್ ಹೋಗಿ ಒಳಗ್ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳಗ್ ಕೂತಂಗ ಆಗ್ತಿದೆ ನಂಗೆ, ಆತರ ಫೀಲ್. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು, ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬಹುದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ ಏನೆಲ್ಲ ಮುನ್ನೆಚ್ಚರಿಕೆನ ತಕೊಳ್ಕತ್ತ?
0: ಮೊದಲನೇದಾಗಿ ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋ ಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು ಖಂಡಿತ, ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವು ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನು ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ, ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನು ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ ಅಂದ್ರೆ
1: ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬೇಡ ಬೇಡ ಅಂದ್ರೆ ಕುಡುಕ್ ಲಾಯ್ಕ್ ಹತ್ತು, ತಂಪು ಹತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತು. ನೀವ್ ಹೇಳದ್ ಸರಿ ಡಾಕ್ಟರ್,
0: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಎಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರ ಇಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಇಂತಹ ಬಿಸಿಲಿನ ಸಂದರ್ಭದಲ್ಲಿ, ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನ ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ, ಎಲ್ಲರೂ, ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡಬಹುದಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ ಗಳು ಏನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40°C ಇಲ್ಲದೆ ಇದ್ರೂ ಸಹ 35°C ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ

0: ಶಕೆಯಿಂದಾಗಿ ಮೈ ಜಾಸ್ತಿ ಬೆವರುತ್ತದೆ, ಖಂಡಿತವಾಗಿ ರ್ಯಾಶಸ್ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ಚು ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನು ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸುವೆ, ಶೆಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇದ್ಕೊಂಡು ಬರಬಹುದು, ಆದ್ರೆ ಮಧ್ಯಮ ವರ್ಗದವರು, ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸುವ ಬದಲಾಗಿ ಒಳಗಡೆಯಿಂದನೇ ಇಂಟರ್ನಲಿ ನಾವು ದೇಹವನ್ನು ಕೂಲ್ ಆಗಿರಿಸ್ಕೊಂಡ್ರೇನೆ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬಹುದು. ಆಮೇಲೆ ಕಾರಿನಲ್ಲಿ ಮಕ್ಕಳು, ಸಾಕು ಪ್ರಾಣಿಗಳನ್ನ ನೀವೆಲ್ಲೋ ಒಂದ್ ಕಡೆ ಹೋಗ್ಬೇಕು, ಅವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ. ಎಷ್ಟೋ ಈ ತರ ಪ್ರಕರಣಗಳನ್ನ ನೀವು ನೋಡಿರ್ತೀರ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ, ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದ್ರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನು ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ, ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು. ಹೊರತಾಗಿ ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ, ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ, ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ, ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ, ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದ್ ಆಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ, ಹಳ್ಳ ಇಲ್ಲಿದೆ, ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ, ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ. ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ, ಸ್ಟೋರ್ ರೂಮ್ಗಳಲ್ಲಿ ಅವಿತುಕೊಳ್ಳೋ ಚಾನ್ಸಸ್ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ, ಸ್ಟೋರ್ ರೂಮ್ಗಳು, ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ. ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ತರ ಮುಚ್ಚುವಂಥದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ನ ನಾನು ಆವಾಗ್ಲೇ ಹೇಳಿದಾಗೆ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡಕ್ಕಾಗಲ್ಲ, ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
1: BPA ಫ್ರೀ ಅಂದ್ರೆ ಅಂತ ಡಾಕ್ಟ್ರೆ,
0: ಬಿಪಿ ಅನ್ನುವಂಥದ್ದೊಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ. ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
1: ಹಾಗಾಗಿ
0: ಅದು ಈ ಬಾಟಲ್ ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ BPA ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ, ಅದು ಬಿಸಿಲು ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತೆಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
1: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರೆ ಅವರು. ಬಿಸಿಲಲ್ಲೇ ಒಣಗಿ ಒಣಗಿರೋ ಬಾಟಲ್ ಗಳು ಅವೆಲ್ಲ ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು, ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
0: ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ, ಕೆಮ್ಮು, ಕಫದಂತ, ಜ್ವರದಂತ ಲಕ್ಷಣಗಳು ಕೂಡ ಬರುವುದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
1: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ತಂಪಿರೋದು ಬೇಕಂದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ನಾವೆಂತ ಮಾಡತ್ತ ಫ್ರೀಜರ್ ಹಂಗಿಟ್ಟದ್ದು, ಫ್ರಿಡ್ಜ್ ಹಂಗಿಟ್ಟದ್ದು, ಕೋಲ್ಡ್ ಕೋಲ್ಡ್ ನೀರ್ ಇರತ್ಕೊಂಡು ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
0: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ. ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನು ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನು ಬಳಸಿದ್ರೆ ಒಳ್ಳೆಯದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನು ಬಳಸಿದ್ರೆ ಕೂಡ ಒಳ್ಳೆಯದು. ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲೆಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನು ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ಗಳನ್ನ ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜ್ ಅಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
1: ಒಳ್ಳೆ ಹೇಳ್ರಿ ಡಾಕ್ಟರ್. ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ. ಬೊಂಡದ ನೀರು ಇದ್ರೆ ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ, ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡಕ್ ಖಾಲಿ. ಎಲ್ರು ಈ ಬಿಸಿಲಿಗೆ ಹೋಗಿ ಬಂಡನೇ ಕುಡುದು. ಈಗ ಆ ಬಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಬಾರಿ ಒಳ್ಳೇದು
0: ಖಂಡಿತವಾಗಿ. ಹೌದು,
1: ನೀವು
0: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ
1: ಇದ್ರು. ನೀರು
0: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನಾಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ
1: ಮಾಡ್ಕೊಳ್ಬಹುದು.
0: ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು, ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು ಎಲ್ಲ ವಿಟಮಿನ್ಸ್ಗಳು ಕೂಡ ನಮಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
1: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರು, ಇಲ್ಲ ಹೆಸರು ನೀರು, ಇಲ್ಲ ರಾಗಿ ನೀರು ಅಥವಾ ಎಳ್ಳಿನ ಜ್ಯೂಸು ಮನೆಯಲ್ಲೇ ಮಾಡೋದ್ನ ಹೇಳ್ತಾ ಇರ್ಬೋದು, ಎಲ್ಲ ಕುಡ್ದಿರ್ತಲ್ಲ ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
0: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಯಾರು ಜಾಸ್ತಿ ಕಾಫಿ ಟೀ ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ಗಳನ್ನ ಬಳಸಬಹುದು ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿರಿಸಿಕೊಳ್ಬಹುದು. ಖಂಡಿತವಾಗಿ
1: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
0: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ ಈ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಇದೆಯಲ್ಲ ಇವೆಲ್ಲವೂ ಕೂಡ ಅಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು ಸೊಪ್ಪುಗಳು ಅಥವಾ ಹಣ್ಣುಗಳನ್ನ ನೆನೆಸಿಟ್ಟು ಅದನ್ನ ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದು ಹಾಕಬಹುದು. ಹೇಗೆ ಅಂದ್ರೆ ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಶಿಯಲ್ ಮೀಡಿಯಾದಲ್ಲ, ಸೋಪ್ ಎಲ್ಲ ಹಾಕಿ ತೊಳಿಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
1: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
0: ಎರಡನ್ನೂ ಕೂಡ ಬಳಸಬಹುದು. ಯಾವಾಗ ಅಂದ್ರೆ ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದ್ 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದ್ 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ. ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
1: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
0: ಸೊಪ್ಪನ್ನು ಕೂಡ,
1: ತರಕಾರಿ ಕೂಡ,
0: ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ. ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ

0: ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ ಅಂತಹದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಒಳ್ಳೇದು. ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
1: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ. ಹೊರಗಿಂದಾನೇ ತರ್ಕು, ಮಾರ್ಕೆಟ್ ಇಂದಾನೇ ತರ್ಕು. ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳಿದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನ್ಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
0: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿಯ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿಯ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
1: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮ್ ಅಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್, ಇದು
0: ಎರಡು ಕೂಡ ಹೇಳ್ಬೋದು, ಎರಡು ಹೇಳ್ಬೋದು, ಸನ್ ಸ್ಟ್ರೋಕ್ ಹೇಳ್ಬೋದು.
1: ಓಕೆ, ಈ ಟೈಮ್ ಅಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓ ಆರ್ ಎಸ್ ಎಲ್ಲ ತಕ್ಕಂಬಕ್ಕೆ ಶುರು ಮಾಡ್ತಾರೆ, ಅದು ತಕ್ಕಂದು ಒಳ್ಳೇದಾ ಓ ಆರ್ ಎಸ್?
0: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಗಾತ ಸಮಯದಲ್ಲಿ ಓ ಆರ್ ಎಸ್ ಅನ್ನೋದೇ ಮದ್ದು. ಓ ಆರ್ ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ಓ ಆರ್ ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓ ಆರ್ ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓ ಆರ್ ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓ ಆರ್ ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ಓ ಆರ್ ಎಸ್ ಎಲ್ ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ BPI ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
1: ಇಂಥ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
0: ಹೌದು, ಖಂಡಿತವಾಗಿ ಪೆಪ್ಸಿ, ಕೋಕೋ ಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ದು ಹಿಂದ್ಗಡೆ ನೋಡಿದ್ರೆ, ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳಿರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
1: ಪುನರ್ಪುಳಿ ಶರ್ಬತ್ ಅಂತ ಸೂಪರ್ ಆಗಿರುತ್ತೆ,
0: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
1: ಹಣ್ಣು ಸಿಗ್ಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಲಟ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತರು, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
0: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
1: ಹೌದು,
0: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಲಾವಂಚದ ಬೇರು. ಅದು ಕೂಡ ತುಂಬಾನೇ ಒಳ್ಳೇದು, ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾಡಿದ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು, ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆಯ ಅಡುಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ. ಈಗ ಈ ಜೀರಿಗೆ ನೀರು, ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು, ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಗ್ತಾನೂ ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ. ಈ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೆ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
1: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಈಗ 2 ಲೀಟರ್ ಇದು ಸಾಫ್ಟ್ ಡ್ರಿಂಕ್ಸ್, 5 ಲೀಟರ್ ಇದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ್ಕ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 ರೂಪಾಯಿ ಕೊಟ್ಟು ಕುಡಿಲಕ್ಕ ಅದರೊಟ್ಟಿಗೆ ಬಂಡದ ಗಂಜು ಸಿಕ್ಕತ್ತ, ಹೊಟ್ಟಿಯೂ ಒಂಚೂರು ತುಂಬತ್ತ, ಬಾಯರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದು.

0: ಹೆಚ್ಚು ಪ್ರಯಾರಿಟಿ ಕೊಡ್ತೆ ಎಂಬುದು. ಅಲ್ಲಿ ದುಡ್ಡು ಬರ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ ತೊಂದ್ರೆ ಇಲ್ಲ, ನಾವ್ ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತಾ, ಒಂದ್ ಬೊಂಡಕ್ ಹಾಕೋಕಾತಿಲ್ಲ, ಹೋಗ್ಲಿ ಒಂದ್ ನಿಂಬೆ ಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಲ, ನಿಂಬೆ ಹಣ್ಣಿಗೆ 10 ರೂಪಾಯಿಗೊಂದು, 15 ರೂಪಾಯಿಗೊಂದು, 20 ರೂಪಾಯಿಗೊಂದು. ಬಟ್ ಆಕ್ಚುಲಿ ನಿಂಬೆ ಹಣ್ಣಿಗೆ ಅದು ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದೀನಿ, ಬೊಂಡ ಕುಡೀರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕೋತ್ರ, ಅದು ಫ್ರೀಜರ್ ಅಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 ರೂಪಾಯಿ, ಬೊಂಡ ಜ್ಯೂಸ್ಗೆ 20 ರೂಪಾಯಿ ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
1: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನು ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನು ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪು ಮಾಡಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನು ತೆಗೆದುಕೊಂಡ್ರೂ ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನು ಬಳಸಿದ್ರೇನೆ ತುಂಬಾನೇ ಒಳ್ಳೆಯದು.
0: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು, ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕೇಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆಗ್ತ. ಈ ಟೈಮ್ ಅಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತು ತೆಗೆದು ಬಿಚ್ಚಿ ಬಿಸಾಡೋದಂಬಗಾತ. ಅದಕ್ಕಿಂತ ಕಾಟನ್,
1: ಖಂಡಿತವಾಗಿ
0: ಖಾದಿ, ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ ಗಳು ಕೂಡ ಇಂಪಾರ್ಟೆಂಟ್ ಆಗ್ತದೆ.
1: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿಯ ಬಟ್ಟೆಗಳು ಅಂತ ನಾವೇನ್ ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆಗಳನ್ನು ಬಳಸಬಹುದು. ಹಗುರವಾದ ತಿಳಿ ಬಣ್ಣದ, ಆದಷ್ಟು ಗಾಢ ಬಣ್ಣದ ಬಟ್ಟೆಗಳನ್ನು ಕೂಡ ಬಳಸಬೇಡಿ. ಕಪ್ಪು ಬಣ್ಣದ ಬಟ್ಟೆಗಳು, ಈ ಕಪ್ಪು ಬಣ್ಣ ಅನ್ನುವಂಥದ್ದು ಸನ್ ರೇಸ್ ಅನ್ನು ಮತ್ತಷ್ಟು ಹೀರ್ಕೊಳ್ತದೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು. ಬರೀ ಹೊರಗಿನ ಬಟ್ಟೆ ಮಾತ್ರ ಅಲ್ಲ, ಮೈಯ ಒಳಗಡೆಯ ಒಳಬಟ್ಟೆಗಳು ಕೂಡ ಗಾಢ ಬಣ್ಣದ ಒಳಬಟ್ಟೆಗಳನ್ನು ಬಳಸಬೇಡಿ. ನೈಲಾನ್ ಬಟ್ಟೆಗಳನ್ನೆಲ್ಲ ಬಳಸಬೇಡಿ, ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಬಳಸಿ, ಅಥವಾ ಖಾದಿ ಬಟ್ಟೆಯನ್ನು ಬಳಸಿದ್ರೆ ಅದು ಇನ್ನೂ ಸಹ ಉತ್ತಮ. ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ಖಾದಿ ಬಟ್ಟೆಗಳು ಕೂಡ ಸಿಗ್ತದೆ, ಅತಿ ಕಡಿಮೆ ಬೆಲೆಗಳಲ್ಲಿ ಸಿಗ್ತದೆ, ಅದನ್ನು ಕೂಡ ಬಳಸಬಹುದು. ಹಾಗಾಗಿ ಇಂತಹ ಬಟ್ಟೆಯ ಬದಲಾವಣೆಯಲ್ಲಿಯೂ ಕೂಡ, ಬಟ್ಟೆಯ ವಿಚಾರದಲ್ಲಿಯೂ ಕೂಡ, ಯಾಕಂದ್ರೆ ಈಗ ಹೀಟ್ ಅಂತ ಬಂದ ಕೂಡಲೇ ನಾವು ಬರೀ ಎಸಿ ಕೂಲರು ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ, ನೀವು ಸ್ಕಿನ್ನಿಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನು ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
0: ಅದ್ರ ಜೊತೆಗೆ ನೀವು ಟೂ ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಂಡು ಮುಖವನ್ನ ಕವರ್ ಮಾಡ್ಕೊಳ್ಳಕ್ಕಾಗತ್ತೆ. ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಇಲ್ಲಾಂದ್ರೆ ಎಂತಾಗತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ಅಂದೇನಾ ಅನ್ನೋಂಥದ್ದು ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅದಕ್ಕೆ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು, ಇಂಥದ್ದೆಲ್ಲ ಸಮಸ್ಯೆಗಳು
1: ರ್ಯಾಶಸ್ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ, ಆದಷ್ಟು ಮೈಮುಚ್ಚುವ, ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
0: ಇನ್ನೊಂದು ನೆನಪು ಮಾಡಿದ್ ನೀವು ಬೆವರ್ ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು, ಆ ಬೆವರ್ ಸಾಲೆ ಪಾಪ ಅದು ಆದವರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗುತ್ತೆ.
1: ಖಂಡಿತವಾಗಿ ಹೌದು. ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು, ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂತದ್ದು, ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮ್ಗೆ ಆ ಬೆವರ್ ಸಾಲಿಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು, ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರಾ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಈ ಶಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ, ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
0: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು
1: ಖಂಡಿತವಾಗಿ.
0: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ
1: ಖಂಡಿತವಾಗಿ. ಬಾಯಾರಿಕೆ ಇಲ್ಲದಿದ್ರು ಸಹ ಸ್ವಲ್ಪ ಅರ್ಧರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
0: ಅಲ್ದಾ, ನಂಗೆ ನೀರ್ ಕುಡುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಮ್ಮಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೋತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರ್ ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತ?
1: ಖಂಡಿತವಾಗಿ. ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗುತ್ತೆ. ಅಂದ್ರೆ ಈ ಕೆಲವರು ಸುಸ್ತಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗೋದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆಯ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆಯ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್, IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
0: ಅಲ್ಲ, ನೀವ್ ಹೇಳತ್ತಿಗೆ ಇನ್ನೊಂದ್ ನೆನಪಾಯ್ತು ಮಾರ, ಈಗ ಟೀಚರ್ಸ್ ನೆಲ್ಲ ಸೆನ್ಸಸ್ ಈಗ ಹಾಕಿದ್ರು. ಈ ಬಿಸಿಲಂಗ್ ಅವ್ರ ಮನೆ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಂದ್ರೆ, ಆದಷ್ಟು ನೀರ್ ಕುಡೀರಿ, ಮತ್ತೆ ನೀವು ಹಾಕೋ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನೆಲ್ಲ ಆದಷ್ಟು ಬಳಸಿ ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
1: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಇರಲಿ,
0: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಂಡು ಹಾಗೆ ನೀವು ಮನೆ ಹೊತ್ತಿಡುದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಒಳಗೆ, ಸಂಜೆ 4 ಗಂಟೆ ಮೇಲೆ ಈ ಟೈಮ್ ಅಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು. ಒಳಗಡೆ ಕೂತ್ಕೊಂಡು ಮಾಡುವಂತದ್ದು ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ. ತುಂಬಾ ಕಷ್ಟ ಅವರಿಗೆ ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು, ಅಲ್ಲ ಡಾಕ್ಟ್ರೆ?
1: ಖಂಡಿತವಾಗಿ ಖಂಡಿತವಾಗಿ. ಹೌದು.
0: ಓಕೆ, ಸೊ ನಾವು ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್, ಬಿಸಿಲಾಘಾತ ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
1: ಹೌದು
0: ಅಲ್ದಾ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್ ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೇತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೆ ಮರ್ತೋಯ್ ಬಿಡುತ್ತ, ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಯ್ನಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಆತ್ತು, ಹೊಯ್ಕೆ ಆತ್ತ, ಆಗ ಎಂತೆಲ್ಲ ಮಾಡ್ಕೊ ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ದಯವಿಟ್ಟು ಫಾಲೋ ಮಾಡಿ, ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸ್ ಅನ್ನು ಕುಡೀರಿ. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸು, ಇಲ್ಲ ಹೆಸರು ಜ್ಯೂಸು, ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ. ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದಾರವಾಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ಗಳು ಕೇಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣ, ಹಾಗೆ ಫ್ರಿಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಆದ್ರೆ ಆರೋಗ್ಯಕ್ಕೆ ಅದು ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ. ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತ, ಹೊತ್ಸಲ ಸ್ನಾನ ಮಾಡೋದಂದ್ರೂ ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿ ಇಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವ್ ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪದ ಭಂಡಾರ್ಕಾಡ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

0: 89.6 FM ಪುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ

ಮಂಗಳ ಅಂಗನಂತ ಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ತಿಂಗರ ದಂಗುಟ ತಂಗದ ಗಂಗದ ಕಂಗಳ ಗಂಗಳ ಹಿಂಗಿ ಫಳಂಗ ಪನ್ನಗ ಪನ್ನ

ಪ್ರಥಮೆಕಟ ನಂಬಿದ ಬಿಂಬಿವನೆಂಬ ಕುಟುಂಬಿಯಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತಾನು ಬೊಮ್ಮನು ಹೆಮ್ಮಗ ಮೊಮ್ಮ ಬೃಡಮ್ಮರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ ಅಮ್ಮರ ಸಮೋ

ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಒಟ್ಟುಗೂಡಲು ನಾಡಿನ

0: ಶಕ್ತಿಗಿದೋ ನಮನ, ಶಕ್ತಿಗಿದೋ ನಮನ.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕತೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ, ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ, ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬಲೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರು ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧ ರೈತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು. ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ, ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ? ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ್ನು ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನೇರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು, ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ, ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನೇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲೇ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ, ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶೆಯಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರೂ ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು. ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು. ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಕೈಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತ. ಉಪಯುಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತಿ ಆಸೆ ಪಡದೆ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನ್ನಿಧಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.
3: ಸೋ

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶ್ಯಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೆ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲ ಅಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ. ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ, ದೇವತೆಗಳಿಂದಾಗಲಿ, ವಿಷ ಜಂತುಗಳಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದಿರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೊಟ್ಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬರಂದಾಡಿ.
3: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗು ಅಗತ್ಯ ಇಲ್ಲ, ಆಯ್ತಾ? ಈಗಲಿ ತಗೊಳ್ಳಿ.
4: ಎಂತ ಜೋರು ಮಾರೇ, ಇವಳು ಇವಳನ್ನು ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಬ್ರೋ ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
3: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರಕಾಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್.
4: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಕಣ್ಣಿನ ಪುಳ್ಳಸ್ಕರಂಗೆದ್ದಿತೋ, ನಿನ್ನ ಕಂಡು ಕರೆಗೆ ಜೀವ ಝುಮ್ಮಿಂದಿತೋ. ಜೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರು ನನ್ನೊಂದಿಗೆ, ಜೋಡಿಯಿತ್ತು ಆಡುಬಾರು ನನ್ನೊಂದಿಗೆ. ಗಿಲ್ಗಿಲ್ ಗಿಲ್ಲ ಗಿಲ್ಲಸ್ತು ಸಾಲಿಗೆದ್ದೆ ಜನಸ್ತು ಕೈಯ ಬಳೆ ಕನಸ್ತು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತಹ ಒಂದು ಚಿತ್ರದ ಗೀತೆ, ವೈದೇಹಿ ಏನಾದಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಮನ್ನಾಡೆ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತ ಒಂದು ಗೀತೆ. ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಕಣಗಳ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವಂತಹ ವರ್ಷ.

0: ಪಾಪ ನಿನ್ನೆ ಇಂದ ಸುಂದರಿ ನಿನ್ನೆ ಇಂದ ಸುಂದರಿ
1: ನಿನ್ನ ಕಂಡು ಕಣ್ಣುರೀ

0: ರಂಬೆ
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, 1950ರಿಂದ 1964ರ ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಅಮರ ಮಧುರ ಪ್ರೇಮ ಎನ್ನುವಂತಹ ಒಂದು ಅದ್ಭುತವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಇದು. 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ.

ತುಂಬು ಹರೆಯದ ಹೊತ ಹೆಣ್ಣೆ, ಒಲೆಯ ಮೇಲಿನ ಹಸಿ ಬೆಣ್ಣೆ, ತುಂಬು ಹರೆಯದ ಹೊತ ಹೆಣ್ಣೆ, ಒಲೆಯ ಮೇಲಿನ ಹಸಿ ಬೆಣ್ಣೆ, ಕೀರ್ತಿ ತುಂಬನೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರೆ ನೀ ಚೆಲುವೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರೇ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಪ್ರತಾಪದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಸತ್ಗಿ ತೋರಿ ಎಂತ ಮಾಡ್ತೀರಿ? ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದ. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೇ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಅಂತ ಮಾಡಕ್ ಗೊತ್ತಿತೆ. ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಗಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಗಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಬಲಣ್ಣ, ಕೈಗೆ ಈ ನಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದಲು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ. ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ನ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
0: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯತಿಗೋಯ್ ಕಂಪ್ಲೇಂಟ್ ಮಾಡುದು.
1: ಅವ್ರು ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೋಯ್ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೋಯ್ ಬರ್ತಿದ್ದೆ? ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Kami ayaw natin, Prabu ayaw natin at tayo.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ನ ಗಂಡಿನ ತಂಗಿ ಮುದ್ರಿಗೆಲ್ಲ ಮಾರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ಲೇ ಕಾಂತಲ?
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೊಬ್ಬ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂದ, ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಯ್ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಆಡ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಮಾಡ್ತಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಹೇಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ದೆ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮೈಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದಳಿ ಊರ್ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನನ್ಕೋದಕ್ ಹೋಯ್ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರೆ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದೋ ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಡಿಸ್ಕಸ್ ಮಾಡೋಣ. ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತು.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದಳೆ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕು, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ್. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತೋ. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
1: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದಿದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬರ್ಯ
3: ಸುಶೀಲಾ. ಏ ಸುಶೀಲಾ, ಅಯ್ಯೇ ಎಂತ ಹೆಂಗ್ಸ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಬರ್ಲದೇಕಂದಂಗಾರೆ. ಇಲ್ಕಾಣ್ ಇಲ್ಕಾಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗೆ ಹೊಡೆದ ಎಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕೊಂಡ್ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡೆದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ, ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗ್ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗ್ ಎಲೆ ಇಲ್ದಿರೆ ನಾಳೆ ಚಿಗುರುಕು ಸಾಕ, ಅದೇ ನನ್ ಗಂಡಿಗೆ ಅಂತಾರು ವೈರೆ ಎಂತ ಕತಿ?
5: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇಯ್ ತಂದಿಕ್ಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮ ಕೊಟ್ಟೆ ಅಲ್ಲ.
3: ಗಂಟಿಯೂ ಮನ್ಸರು ಒಂದೇ ಮರತಿ ಹಂಗಾರೆ?
5: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು.
3: ಅಯ್ಯ ಅಬ್ಬ, ಲೋಕದಂಗ್ ಎಲ್ಲೂ ಈ ನಮ್ಮನಿ ಕಾಣಲ ಮರತಿ ನಾನು. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ. ಹಳತಲ್ಲ ನೆನ್ಬಿಟ್ಬಿಡ ಸುಶೀಲ ನೀನ. ಆಗಳಿಗ್ ನಿನ್ ಮಾಯಿ ಮೀನ್ ಗಸಿ ಕಾಯಿ ಕಡಿ ಇಲ್ಲ ಅಂದಳಿ, ಎರಡ್ ಪೌನಿಂಗ್ ನಮ್ಮನಿ ಕಾಯಿ ತಕೋ ಹತ್ತಿದ್ದಾಳ.
5: ನೀನ್ ಬರೀ ಕಾಯಿ ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮೀಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
3: ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದೇ ಆಯ್ತು.
5: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದೇಳಿ
3: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
5: ನಿನ್ ಗಂಡ ಬಾಮಿ ಕಟ್ಟೆಂಗಾರು ಮೀಲಿ ಹಂಗರ್ ಕಟ್ಟೆಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗರ?
3: ಅಲ್ಲ ಹಾಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
5: ಏನ
6: ಹೇಳ್ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತಾರ ನೀನ್ ಬರ್ಕ, ನಿನ್ಗೆ ಅಂತಾರ ಅವಳ ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
5: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ಲಿ ಸೊಸೈಟಿಂಗೆ ಅಕ್ಕಿ ಕೊಡು ಉಮೇಶ್ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ ಕಾಣ್. ಹೋಯ್ ತಪ್ಸು ಹೋಗ.
6: ಏ ಬಬ್ಬರ್ಯ ಹಲೋ
0: ಎಂತ ಗಡ ಇನ್ನು ಹೇಳ್ಯಾ ಮನೆ ಕಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
6: ಕಾಲೇಜ ಇವತ್ ರಜಿ ಅಲ್ಲ ಮಾರ.
0: ಎಂತ ರಜಿಯ? ಮೆಸೇಜ್ ಬರ್ಲ ಇವತ್ತು?
6: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
0: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರ ನಿಂದ. ಮತ್ ರಜಿಯ? ಎಂತಕ್ ರಜಿ ಇವತ್ತು?
6: ಇವತ್ ರಕ್ಷಾಬಂಧನ ಅಲ್ಲ ಮಾರ.
0: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
6: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
0: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೆ ಅವ್ರು ಎಲ್ಲ ಹೆಣ್ಗಳು ರಾಕಿ ಕಟ್ತೋ, ನಾ ಕಾಲೇಜಿಗೆ ಗೊತ್ತಿಲ್ಲ.
6: ಹೋ ಮಾರ, ನೀವೆಲ್ಲ ಶಾಲಿಗೆ ಕಲ್ತ ಅಪ್ಪ ಅಬ್ಬಿನ್ ಸಾಂಗ್ ಬರ ನಿನ್ ಗ್ಯಾಂಡಿ ಕಿಚ್ಚಡ ಹೊಗೆತೈತಿ. ಇದೆಂತ ಅಮ್ಮನರ ಅಂತ ಪಟ್ಟಿ ಮಾಡ್ತಿದ್ರಿ?
3: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
6: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8 ಅಂಕ. ಎಂತ ಮಗ ಇದು?
3: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶ್ ಅಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ ₹500 ಕ್ಯಾಶ್ ಕೊಡ್ತ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಗಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
0: ಈ ಎಂಟನ ಧನುಷ್ ಯಾರು?
3: ಅಯ್ಯೋ, ಆ ಧನುಷ್ ಅಣ್ಣ ಎಂತದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಾಣಿ ರಾಕಿ ಕಟ್ಟುದು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲಸ ಮಾಡಿ ಮಗ, ಆ ಧನುಷಂಗೆ ಎಂಟಾಣಿ ರಾಕಿ ಬೇಡ. ಅಲ್ಲಿ ಕೋಳಿ ಕೂಡ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರ ನನ್ ಮಕ್ಕಳೊಂದಲ್ಲಿ ಹೇಳ್ಕಂಬಿಕೆ ನಾಚಿಕೆ ಅತ್ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜಿ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ ₹10 ರಾಕಿ ಎಂಟಾಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆನೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ್ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಓದನ್ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲ್ದಂಗೆಲ್ಲ ಹಿಂಗಿರಲ್ಲ ಮಾರ.
3: ಸಾರಿ ಅಪ್ಪಯ್ಯ.
0: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
3: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರ, ಒಂಚೂರು ಆಚೆಗೆ ಹೋಗಿ ಬನ್ನಿ ಅಲ್ಲ.
0: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಗಿ ಕಟ್ಸ್ಕಂತ್ರ? ನಿಂಗೆ ಅಷ್ಟು ಗೊತ್ತಿಲ್ಲ ಹಂಗಾರೆ, ಹೋಗ ಹೋಗೈತೆ.
3: ಏ ಬೊಬ್ಬರ್ಯಾ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मिलन की देलाई

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಸ್ಕೂಲ್ ಬಿ ಎಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಹತ್ರ ಸುಳ್ಳ ಯಾಕೆ ಹೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದಲ್ಲಿ ಊರ ಮೇಲೆ ಬಳಕತಿರ್ಗದಲ್ದೆ ನೀವು ಆ ಸುಶೀಲಕ್ಕನ ಮನೆಗೆ ಹೆಲ್ಸಿನ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷೆ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕೊಟ್ಟಿಗೆ ಶಾಲಿ ಬಿಟ್ಟಿ ಬಂದಿ
0: ಏ ಬೊಬ್ಬರ್ಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಯಾವ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದ. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೇ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗೆ ಆಗಂಡಿ ಅಂತ ಮಾಡದ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ.
3: ಹೇಳ್ತಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮಾಬಲಣ್ಣ ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದಷ್ಟು ಕೂಡುದಾ? ಯಾರಿಗೆ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನು, ಕೂಡಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡೊಂದು ಮುಡನ್ ಮೀನ್ ಸಿಕ್ಕದ್ದ. ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದು ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ. ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ? ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರು ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೈಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಹೋಗಿ ಬರ್ತಿದ್ದೆ?
2: ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹೊಳೆ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ఏం శంకరన్న, కన్నెల కెంకెం పైత రాత్రిలో నిద్ర ఇల్లక అంతలా? ఎంత ఆటుకోయిరా?
1: ఆటకల్ల మరే, ఆ కెరీమని ప్రకాశ్ నగర్ని తంగి ముద్రిగేల మర నిన్న అల్లిగోద్.
0: ఓ హంగ నిన్నె నిమ్మని వాడికి ఇచ్చోట్లేక అంతలా?
1: సాక్ సుమ్మేరా, ఏన్ మనీ మంది ఎಲ್ಲ ಹೋಗ್ ನಮ್ಮನೆ ಊಟವನದ
0: ಯಾರಲ್ಲ ಹಾರಿ ಮತ್ತೆ
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡತಿ ಹೋಯ್ ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ ದಕ್ಕೇನ ಹಂಗರ್ ಬಾ ಅಂದಿ ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದ ಮಗ ನನ್ನೊಬ್ಬನ್ ಬಿಟ್ಟಿಗೆ ಮಾತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಯ್ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನು ಒಂದಿ ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
2: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಹಾರ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ಬರೇ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ढोल है ए जी, हम न कहते थे कि दुनिया ढोल है, और तुम समझते थे कि बेटा गोल है.
2: वाह,
1: समझे मामा? कहता हूँ

0: ಏನ್ ಲಕ್ಷ್ಮಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಮೊಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮೊಟ್ಟಿಗೆ ಒಂದು ವಿಶೇಷ ಮಾಹಿತಿಯನ್ನು ಕೊಡಲಿಕ್ಕೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ವಿಜೇಂದ್ರ ಕೆ ಅಂತ ಹೇಳಿ, ಕಾರ್ಮಿಕ ನಿರೀಕ್ಷಕರು ಕುಂದಾಪುರ ವೃತ್ತ ಕುಂದಾಪುರ ಅಂದ್ರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರಾಗಿ ನಮ್ಮ ಕುಂದಾಪುರ ಮತ್ತೆ ಬೈಂದೂರು ಕಡೆಯಲ್ಲಿ ಕೆಲಸ ಮಾಡ್ತಾ ಇರೋರು. ಹಾಗೆ ಇವರು ನಮಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದದ್ದು ಭಾರಿ ಒಳ್ಳೇದಾಯ್ತು, ಯಾಕಂದ್ರೆ ನಮ್ಮ ಕಾರ್ಮಿಕ ಇಲಾಖೆ ಬಗ್ಗೆ ಇನ್ನಷ್ಟು ಮಾಹಿತಿ ತಕ್ಕಂದಿದ್ದು. ಈ ಕಾರ್ಮಿಕರಂದ್ರೆ ಯಾರು, ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಈ ಶ್ರಮ್ ಪೋರ್ಟಲ್ ಅಂತ ಇದೆ, ಅವರಿಗಿರೋ ಸೌಲಭ್ಯಗಳೆಲ್ಲ ಎಂತ, ಯಾರ್ಯಾರು ಹ್ಯಾಂಗೆ ಎಂಬುದನ್ನೆಲ್ಲ ಕೇಂಬಕ್ಕೆ ಈಗ ನಮ್ಮೊಟ್ಟಿಗೆ ವಿಜೇಂದ್ರ ಕೆ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ರಿ ಸರ್, ಹುಷಾರಿದ್ರೆ? ಹುಷಾರಿದ್ರೆ ಅಲ್ಲ. ಓಕೆ, ನಂಗೆ ಫಸ್ಟ್ ಕೇಂಬಕಿರೋದು, ಈ ಕಾರ್ಮಿಕ ಇಲಾಖೆ ಅಂದ್ರೆ ಎಂತದ್ದು, ಎಂತ ಕೆಲಸ ಮಾಡುತ್ತೆ ಅಂತ?
3: ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಕಾರ್ಮಿಕ ಇಲಾಖೆ ಅನ್ನೋದು ಒಂದು ಸರ್ಕಾರದ ಒಂದು ಇಲಾಖೆ. ಸೊ ಇದರಲ್ಲಿ ಕಾರ್ಮಿಕ ಇಲಾಖೆ ಅಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅಥವಾ ವಲಯ ಅಸಂಘಟಿತ ವಲಯ ಅಥವಾ ಸಂಘಟಿತ ವಲಯದ ಎಲ್ಲ ಒಂದು ಸಂಸ್ಥೆಗಳಲ್ಲಿ ಯಾವುದೇ ಒಂದು ಸಂಸ್ಥೆಗಳು ಮತ್ತು ಮಂಡಳಿಗಳಲ್ಲಿ ಕೆಲಸ ಮಾಡುವಂಥ ಯಾವುದೇ ಒಂದು ವಲಯದ ಕಾರ್ಮಿಕರಿಗೆ ಸೊ ಅವರಿಗೆ ಸಿಕ್ಕುವಂಥ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಅಥವಾ ವೇತನ ಪಾವತಿಯಾಗಲಿ, ಕನಿಷ್ಠ ವೇತನ ಆಗಲಿ, ಇತರ ಸರ್ಕಾರದ ಎಲ್ಲ ನಮ್ಮ ಕಾರ್ಮಿಕ ಇಲಾಖೆಯ ಅನುಷ್ಠಾನದ ಕಾನೂನುಗಳನ್ನು ನಾವು ಕಾರ್ಮಿಕರಿಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಕಾರ್ಮಿಕ ಇಲಾಖೆಯ ಕರ್ತವ್ಯ.
2: ಈ ಕಾರ್ಮಿಕರಂದ್ರೆ ಯಾರು ಸರ್?
3: ಈ ಕಾರ್ಮಿಕರಂದ್ರೆ ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸಂಘಟಿತ ವಲಯಕ್ಕೆ ಬರ್ತಾರೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯ ಕಾರ್ಮಿಕರನ್ನ ಕೆಲಸ ಮಾಡುವಂಥ ಕಾರ್ಮಿಕರು ಅದನ್ನು ಹೊರತುಪಡಿಸಿ ಇರ್ತಕ್ಕಂಥವ್ರು ಅಸಂಘಟಿತ ಕಾರ್ಮಿಕರು. ಅದರಲ್ಲಿ ಕಟ್ಟಡ ಕಾರ್ಮಿಕರು ಇರ್ಬೋದು, ಟೈಲರ್ ಇರ್ಬೋದು ಅಥವಾ ಮೇಸ್ತ್ರಿ ಕೆಲಸ ಮಾಡುವಂಥವನಿರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ವಲಯ ಒಂದು ಸಂಸ್ಥೆಗೆ ಯಾವುದೇ ಒಂದು ಮಾಲೀಕತ್ವದ ಒಂದು ಸಂಸ್ಥೆಯನ್ನು ಹೊರತುಪಡಿಸಿ ಇತರೆ ಎಲ್ಲ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಬರ್ತಾರೆ.
2: ಅಲ್ಲ ಅಂದ್ರೆ ನೀವು ಕಾರ್ಮಿಕರಲ್ಲಿ ಇರೋದು ಎರಡು ಎರಡು ವಲಯಗಳು, ಸಂಘಟಿತ ಮತ್ತು ಅಸಂಘಟಿತ. ಸಂಘಟಿತ ಅಂದ್ರೆ ಯಾವುದೋ ಒಂದು ನೋಂದಣಿಯಾಗಿರೋ ಆರ್ಗನೈಸೇಷನ್ ಅಂಡರ್ ಕೆಲಸ ಮಾಡೋ
3: ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿಗಳು ಸಂಘಟಿತ ವಲಯದಲ್ಲಿ ಬರ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ನಿಗದಿಪಡಿಸಿದಂತ ವೇತನ ಅವರಿಗೆ ಜಾರಿ ಮಾಡುವಂಥದ್ದು, ಅವರಿಗೆ ಅವರ ಅನುಕೂಲಗಳು ಮತ್ತು ಅವರಿಗೆ ಸೇಫ್ಟಿ ಸಂಬಂಧಪಟ್ಟ ಹಾಗೆ ಅವರಿಗೆ ಅಥವಾ ಪುರುಷ ಮಹಿಳೆಯರಿದ್ದರೆ ಅವರಿಗೆ ಸಮಾನ ವೇತನ ನೀಡುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕಾಯ್ದೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ವಲಯವಾರು ತಾಲೂಕು ಮಟ್ಟದಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿರ್ತಾರೆ, ಅವರ ಮೇಲೆ ಒಂದು ಮೂರು ಜಿಲ್ಲೆಗೆ ಸಹಾಯಕ ಕಾರ್ಮಿಕರು ಆಯುಕ್ತರುಗಳು ಕೆಲಸ ಮಾಡ್ತಾರೆ, ಹಾಗೆ ಆರು ಜಿಲ್ಲೆಗೆ ಪ್ರಾದೇಶಿಕ ಉಪಕಾರ್ಮಿಕ ಆಯುಕ್ತರು ಕೆಲಸ ಮಾಡ್ತಾರೆ. ಈ ಒಂದು ರೀಜನ್ ವೈಸ್ ಅವರ ಅಂಡರಲ್ಲಿ ಕೆಲಸ ಮಾಡುವಂಥದ್ದು ಕಾರ್ಮಿಕ ನಿರೀಕ್ಷಕರು.
2: ಓಕೆ, ಸೊ ನೀವು ಕಾರ್ಮಿಕ ನಿರೀಕ್ಷಕರಾಗಿ ಎಂತೆಲ್ಲ ಕೆಲಸ ಇರುತ್ತೆ ನಿಮಗೆ?
3: ಕಾರ್ಮಿಕ ನಿರೀಕ್ಷಕರಿಗೆ ಮೊದಲನೇದಾಗಿ ನಮ್ಮದು ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಡಿ ನಾವು ಕಾರ್ಮಿಕ ನಿರೀಕ್ಷಕರಾಗಿ ಕೆಲಸ ಮಾಡ್ತೇವೆ. ಅಂದರೆ ಯಾವುದೇ ಒಂದು ಅಂಗಡಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಆ ಪ್ರಾರಂಭ ಮಾಡಿದ 30 ದಿನದೊಳಗೆ ಅವರು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು, ಸಂಸ್ಥೆಯನ್ನು ನೋಂದಣಿ ಮಾಡಬೇಕು.
2: ಗೂಡಂಗಡಿ ಆದರೂ
3: ಎಲ್ಲ ಎಲ್ಲ ಯಾವುದೇ ಒಂದು ಸಂಸ್ಥೆ ನೋಂದಣಿ ಮಾಡಿದ 30 ದಿನದೊಳಗೆ ಕಾರ್ಮಿಕ ಇಲಾಖೆಯ ಕಾನೂನಿನಡಿ ಅವರು ಕಡ್ಡಾಯವಾಗಿ ನಮ್ಮಲ್ಲಿ ಆನ್ಲೈನ್ ಮುಖಾಂತರ ಈ ಕಾರ್ಮಿಕ ವೆಬ್ಸೈಟ್ ಅಂತಿದೆ, ಈಗ ವೆಬ್ಸೈಟ್ ಅಲ್ಲಿ ಅವರು ನಿಗದಿತ ಶುಲ್ಕವನ್ನ ಅಂದ್ರೆ ಯಾವುದೇ ಕಾರ್ಮಿಕರು ಇಲ್ಲದೇ ಒಬ್ಬ ಮಾಲೀಕ ಅಂಗಡಿ ಮಾಡಿಕೊಂಡಾಗ ಅವನು 410 ರೂಪಾಯಿಯನ್ನು ಕಟ್ಟಿ ಅಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ಅಥವಾ ಅದಕ್ಕಿಂತ ಹೆಚ್ಚು ಅವರು ಕಾರ್ಮಿಕರನ್ನ ನೇಮಕೊಂಡು ಬಂದಾಗ ಕಾರ್ಮಿಕರಿಗೆ ಅನುಗುಣವಾಗಿ ವೇತನ ಅದಕ್ಕೆ ಒಂದು ಏನು ಶುಲ್ಕ ಇರುತ್ತೆ, ಸರ್ಕಾರದ ಶುಲ್ಕವನ್ನು ಪಾವತಿ ಮಾಡಿ ನೋಂದಣಿ ಮಾಡಬೇಕು. ಈ ನೋಂದಣಿ ಮಾಡಿದಂತಹ ಕಾರ್ಮಿಕರು ಯಾರ್ಯಾರಿರ್ತಾರೆ, ಅದರಲ್ಲಿ 1 ರಿಂದ 9 ರವರೆಗೆ ಯಾರು ನೋಂದಣಿ ಮಾಡಿಕೊಂಡಿರ್ತಾರೆ ಅವರಿಗೆ ESI PF ಸೌಲಭ್ಯ ಇರೋದಿಲ್ಲ. ಉಳಿದ ಎಲ್ಲ ಕಾನೂನನ್ನು ಅವರು ಕನಿಷ್ಠ ವೇತನ ನೀಡಬೇಕು, ವೇತನ
2: ಅಂದ್ರೆ ಒಂದರಿಂದ ಒಂಬತ್ತು, ಒಂಬತ್ತು ಮಂದಿ ಇದ್ರೆ ಅವರಿಗೆ ಅದೆಲ್ಲ ಅಪ್ಲೈ ಆಗ್ತಿಲ್ಲ.
3: ಇಎಸ್ಐ ಪಿ ಎಫ್ ಮಾಡ್ಲಿಕ್ಕೆ ಬರುವುದಿಲ್ಲ ಅವರಿಗೆ. ಹತ್ತು ಜನಕ್ಕಿಂತ ಮೇಲೆ ಇರಕ್ಕೆ, ಒಂದು ಸಂಸ್ಥೆಯಲ್ಲಿ ಹತ್ತಕ್ಕಿಂತ ಮೇಲೆ, ಹತ್ತು ಮತ್ತು ಹತ್ತಕ್ಕಿಂತ ಮೇಲೆ ಅವರು ಕಾರ್ಮಿಕರನ್ನ ನೇಮಕ ಮಾಡಿಕೊಂಡಾಗ ಅವರು ಇಎಸ್ಐ ಮತ್ತು ಪಿ ಎಫ್ ಅನ್ನ ಅವ್ರಿಗೆ ಕೊಡಬೇಕಾಗತ್ತೆ, ಮತ್ತೆ ಬೋನಸ್ ಕೂಡ ಕೊಡಬೇಕಾಗತ್ತೆ. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಎಲ್ಲ ಕಾನೂನುಗಳು ಅನುಷ್ಠಾನ ಮಾಡಬೇಕಾಗುತ್ತೆ.
2: ಅಂದ್ರೆ ನಮ್ಮ ಊರಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಎಲ್ಲೇ ಯಾವ ಅಂಗಡಿ ಓಪನ್ ಆದ್ರೂ ನಿಮಗೆ ಗೊತ್ತತ್ತ?
3: ಹೌದು, ಅಂದ್ರೆ ಈಗ ಒಬ್ಬ ಒಬ್ಬ ಒಂದು ಸಂಸ್ಥೆಯ ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಲಿ ಅವರು ವಾಣಿಜ್ಯ ತೆರಿಗೆ ನಮ್ಮ ಇದು ವಾಣಿಜ್ಯ ಉದ್ಯಮದಲ್ಲಿ ಪಂಚಾಯತಿಯಿಂದ ಅವರು ಲೈಸೆನ್ಸ್ ಅನ್ನು ತಗೊಳ್ಬೇಕಾಗ್ತದೆ, ಪರವಾನಗಿಯನ್ನು ಪಡ್ಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾವೀಗ ಏನ್ ಮಾಡ್ತೀವಿ, ಎಲ್ಲ ನಮ್ಮ ಇಒ ಮುಖಾಂತರ ನಮ್ಮ ಮಾನ್ಯ ಕಾರ್ಮಿಕರ ಆಯುಕ್ತರ ಆದೇಶದನ್ವಯ ನಾವು ಎಲ್ಲ ಪಂಚಾಯತಿಗಳಿಗೆ ಅದನ್ನು ಸರ್ಕಾರದ ನೋಟಿಫಿಕೇಶನ್ ಅನ್ನ ಕಾರ್ಮಿಕ ಆಯುಕ್ತರ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ಪಂಚಾಯತಿಯ ಗ್ರಾಮ ಸಭೆಯಲ್ಲಿ ಹೋಗಿ ನಾವು ಪಿ ಡಿ ಒ ಅವರಿಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಬಂದಂತ ಎಲ್ಲ ಗ್ರಾಮದ ಮೆಂಬರ್ಗಳು ಮತ್ತು ಅಲ್ಲಿಯ ಸ್ಥಳೀಯರಿಗೆ ಮಾಹಿತಿಯನ್ನು ಕೊಡ್ತೇವೆ. ಕೊಟ್ಟಾಗ ಅವರಿಗೆ ಹೇಳ್ತೇವೆ, ಕಡ್ಡಾಯವಾಗಿ ನಿಮ್ಮ ಸಂಸ್ಥೆಯನ್ನು ಮೊದಲು ಕಾರ್ಮಿಕ ಇಲಾಖೆಯಲ್ಲಿ ನೀವು ನೋಂದಣಿ ಮಾಡಬೇಕು, ನೋಂದಣಿ ಆದ ನಂತರ ನೀವು ಪಂಚಾಯತಿಯಲ್ಲಿ ನೀವು ಟ್ರೇಡ್ ಲೈಸೆನ್ಸ್ ಅನ್ನು ತಗೊಳ್ಬೇಕು ಅಂತೇಳಿ ಅವರಿಗೆ ಮನದಟ್ಟು ಮಾಡಿ ಆ ಗ್ರಾಮ ಸಭೆಯಲ್ಲಿ ಪ್ರಚಾರ ಮಾಡ್ತೀವಿ. ಹೀಗೆ ಪ್ರಚಾರ ಮಾಡಿದಂತ ಈಗ ನಮ್ಮಲ್ಲಿ ಉದಾಹರಣೆ ನಮ್ಮ ಕೋಟೇಶ್ವರ ಪಂಚಾಯತಿ ಇರ್ಬೋದು, ತಲ್ಲೂರು ಪಂಚಾಯತಿ ಇರ್ಬೋದು, ನಾಡ ಪಂಚಾಯತಿ ಇರ್ಬೋದು, ಹೀಗೆ ನಾನು ಎಲ್ಲೆಲ್ಲಿ ಈಗ ಗ್ರಾಮಸಭೆಗೆ ಹೋಗಿದ್ದೇನೆ ಆ ಪಂಚಾಯತಿಯಲ್ಲಿ ಎಲ್ಲರೂ ಕೂಡ ಅವರ ಪಂಚಾಯತಿಯಲ್ಲಿ ಅವರು ಪಿ ಡಿ ಒರು ಮತ್ತು ಅಧ್ಯಕ್ಷರು ಪ್ರಚಾರ ಮಾಡಿದ ನಿಟ್ಟಿನಲ್ಲಿ ಎಲ್ಲ ಬಂದು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ.
2: ಮೊದಲು ನೋಂದಣಿ ಕಡಿಕೆ ಲೈಸೆನ್ಸ್?
3: ಹೌದು ಮೇಡಮ್, ಹೌದು ಹೌದು ಹೌದು, ಮೊದಲು ನಮ್ಮಲ್ಲಿ ಅವರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು, ನಂತರ ಅವರು ಪಂಚಾಯತಿಯಲ್ಲಿ ಹೋಗಿ ಪಂಚಾಯತಿ ಪರವಾನಗಿಯನ್ನ ಪಡ್ಕೊಳ್ಬೇಕು.
2: ಓಕೆ, ಈಗ ನಿಮ್ಗೆ ಗೊತ್ತಿಲ್ಲಿರುವಂತಹ ಯಾವ್ದು ಅಂಗಡಿಗಳಿಲ್ವಾ?
3: ಇದೆ, ಸಾಕಷ್ಟು ಇದೆ ಮೇಡಮ್. ಯಾಕಂದ್ರೆ ನಮ್ಗೆ ಈಗ ನಂದು ಕುಂದಾಪುರ ಮತ್ತು ಬೈಂದೂರು ವ್ಯಾಪ್ತಿ, ಪ್ರತಿದಿನ ನನ್ನ ಕೆಲಸದ ಜೊತೆಗೆ ಕಟ್ಟಡ ಕಾರ್ಮಿಕರ ಮಂಡಳಿಯ ಕಾರ್ಮಿಕರ ಕೆಲಸಗಳು ಈ ತರ ಎಲ್ಲ ಕೆಲಸ ಇದ್ದಾಗ ಪ್ರತಿದಿನ ನಾನು ಅಂಗಡಿಗೆ ಹೋಗ್ಲಿಕ್ಕಾಗಲ್ಲ. ಈಗ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಇರುತ್ತೆ, ಗ್ರಾಮ ಸಭೆ ಇರುತ್ತೆ, ಇಂಥ ಎಲ್ಲ ಸರ್ಕಾರದ ಕೆಲಸಗಳಿಗೆ ನಾವು ಭಾಗಿಯಾಗಬೇಕಾದಾಗ ಪ್ರತಿದಿನ ಅಷ್ಟು ಸಂಸ್ಥೆಗೆ ಹೋಗಿ ವಿಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಹೋದಾಗ ಎಲ್ಲ ನಮಗೊಂದ್ಸಲ ಒಂದು ಊರಿಗೆ ಹೋಗಿ ನಾಲ್ಕು ನೋಟಿಸ್ ಕೊಟ್ಟಾಗ ಅದು ಆ ಸ್ಥಳೀಯ ಎಲ್ಲ ಅಂಗಡಿಗಳಿಗೆ ಪ್ರಚಾರ ಆಗುತ್ತೆ. ಆ ನಿಟ್ಟಿನಲ್ಲಿ ಬಂದು ಮಾಡ್ಕೊಳ್ತಾರೆ ಮೇಡಮ್, ಸಾಕಷ್ಟು ಮಾಡ್ಕೊಳ್ತಾ ಇದ್ದಾರೆ.
2: ಬಟ್ ನೋಂದಣಿ ಮಾಡ್ಕೊಳ್ಳೋದು ಕಂಪಲ್ಸರಿ
3: ಮಾಡ್ಲೇಬೇಕು ಮೇಡಮ್.
2: ಗೂಡಂಗಡಿ ಆದ್ರೂ
3: ಮಾಡ್ಲೇಬೇಕು. ಒಂದು ಸಂಸ್ಥೆಗೆ ಬಂದು ಅವ್ರ ಹೆಸರನ್ನು ಇಟ್ಟು ಆ ಲೆವೆಲ್ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಸ್ವಂತ ಕಮರ್ಷಿಯಲ್ ಈಗ ಏನು ಕಮರ್ಷಿಯಲ್ ಆಗಿ ಕರೆಂಟ್ ಲೈಸೆನ್ಸ್ ಅನ್ನು ತಗೊಂಡು ಅದರಲ್ಲಿ ಕಮರ್ಷಿಯಲ್ ಆಗಿ ಅವರು ಇನ್ನು ವಿದ್ಯುತ್ ಶಕ್ತಿಯನ್ನು ಪಡ್ಕೊಂಡಾಗ ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ಬರುತ್ತೆ. ಸೊ ತಗೊಳ್ಬೇಕಾಗತ್ತೆ. ಶಾಪ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1961 ಪ್ರಕಾರ ಅದರಲ್ಲಿದೆ. ಆಕ್ಟ್ ಪ್ರಕಾರನೇ ಅವರು ಯಾವುದೇ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ 30 ದಿನದೊಳಗಾಗಿ ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಮೇಡಮ್.
2: ಇದೆಲ್ಲಿರೋದು ಕಾರ್ಮಿಕ ನಿರೀಕ್ಷಕರ ಕಚೇರಿ?
3: ನಮ್ಮ ಕಾರ್ಮಿಕ ನಿರೀಕ್ಷಕರ ಕಚೇರಿ ಕುಂದೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ರಾಘವೇಂದ್ರ ಮಠದ ಪಕ್ಕದಲ್ಲಿ ನಮ್ಮ ಕಚೇರಿ ಇದೆ. ಹಾಗೆ ಇನ್ನೊಂದು ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒಂದು ತಾತ್ಕಾಲಿಕವಾಗಿ ಬೈಂದೂರಿನಲ್ಲಿ ಕೂಡ ಒಂದು ಕಚೇರಿಯನ್ನು ನಾವು ಸಬ್ ಕಚೇರಿಯನ್ನು ಮಾಡಿದ್ದೇವೆ. ಬೈಂದೂರಿಗೆ ವಿಶೇಷ ನಮ್ಮ ಸಪರೇಟ್ ಆಗಿ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇಲ್ಲ. ಬೈಂದೂರು ಮತ್ತು ಕುಂದಾಪುರ ವ್ಯಾಪ್ತಿಗೆ ಕುಂದಾಪುರ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮೇಡಮ್.
2: ವೆರಿ ನೈಸ್, ಬ್ಯೂಟಿಫುಲ್. ಓಕೆ, ಈಗ ಸಂಘಟಿತ, ಎಸ್ ನಾವೆಲ್ಲ ಈಗ ನಾವು ಕೆಲಸ ಮಾಡೋದಲ್ಲ ಸಂಘಟಿತ ವಲಯದಲ್ಲಿ, ಈ ಅಸಂಘಟಿತ ವಲಯದಲ್ಲಿ ಯಾರೆಲ್ಲ ಬರ್ತಾರೆ?
3: ಅಸಂಘಟಿತ ವಲಯದಲ್ಲಿ ಬರುವಂತದ್ದು ಕಟ್ಟಡ ಕಾರ್ಮಿಕರು, ಆಮೇಲೆ ಟೈಲರ್ಗಳು, ಈಗ ಅದನ್ನು ಮತ್ತೆ ಮೋಟಾರು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವಂತವರು ಇವರೆಲ್ಲ ಯಾರಂದ್ರೆ ಈಗ ಅಸಂಘಟಿತ ವಲಯದಲ್ಲಿ ಯಾರೇ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾವುದಕ್ಕೂ ಇಎಸ್ಐ ಪಿ ಎಫ್ ಅನ್ನ ಹೊಂದಿರೋದಿಲ್ಲ. ಅವರು ಅಂತ ಕಾರ್ಮಿಕರನ್ನ ಗುರುತು ಮಾಡಿ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಮಾಡಿದ್ದಾರೆ.
2: ದಿನಗೂಲಿ ನೌಕರರು,
3: ದಿನಗೂಲಿ ಹೌದು ಅದೇ ಅಂದ್ರೆ ಅಸಂಘಟಿತ ಹೊರತುಪಡಿಸಿ ಬೇರೆ ಯಾವ್ಯಾವ ಕೆಲಸದಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರು ಅಂತೇಳಿ ಬರ್ತಾರೆ. ಅದಕ್ಕೆ ಈಗ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮಾನ್ಯ ನಮ್ಮ ಕಾರ್ಮಿಕ ಸಚಿವರು ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಚಿವರು ಈಗಾಗಲೇ ಕಾರ್ಮಿಕ ಮಂಡಳಿಯ ಸವಲತ್ತುಗಳ ಬಗ್ಗೆ ಆಗ್ಲೇ ಸಾಕಷ್ಟು ನಮ್ಮಲ್ಲಿ ಪ್ರಚಾರ ಮಾಡಿ ಈಗ ಆ ಒಂದು ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಮಾಡಿದ್ದೇವೆ ಮೇಡಮ್. ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರ್ಯಾರು ಕೆಲಸ ಮಾಡ್ತಾರೆ, ಮೇಸ್ತ್ರಿ ಇರ್ಬೋದು, ಬಾರ್ಬೆಂಡರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್ನು, ಮತ್ತೆ ಅದರಲ್ಲಿ ಅವರು ಮೇಸ್ತ್ರಿ ಜೊತೆಗೆ ಸಹಾಯ ಮಾಡುವಂತ ಹೆಲ್ಪರು ಈ ವ್ಯಾಪ್ತಿಯಲ್ಲಿ ಮಾಡುವಂತ ಇಷ್ಟು ಜನ, ಮತ್ತೆ ಬಾರ್ ಬಿಲ್ಡರ್ಗಳು ಇವೆಲ್ಲ ಒಂದು ಕೆಲಸ ಮಾಡುವಂತ ಕಾರ್ಮಿಕರನ್ನ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಅವರು ಕಾರ್ಮಿಕರ ಕಾರ್ಡ್ ಅನ್ನು ತಗೊಳ್ಬಹುದು ಮೇಡಮ್.
2: ಕಾರ್ಮಿಕರ ಕಾರ್ಡ್. ಕರೆಕ್ಟ್ ಕರೆಕ್ಟ್. ಈ ಕಾರ್ಡ್ ಯಾವ್ದಕ್ಕೆ ಉಪಯೋಗ ಆಗುತ್ತೆ?
3: ಈಗ ಒಂದು ಒಬ್ಬ ಕಾರ್ಮಿಕರಾಗಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಒಂದು ಕಟ್ಟಡದಲ್ಲಿ ಅವರು ಒಂದು ವರ್ಷದಲ್ಲಿ 3 ತಿಂಗಳ ಕಾಲ ನಿರಂತರವಾಗಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿರಬೇಕು. ಅದಕ್ಕಿಂತ ಹೆಚ್ಚು ಕೂಡ ಮಾಡಬೇಕು. ಮಂಡಳಿಯ ಆದೇಶದನ್ವಯ 1 ವರ್ಷದಲ್ಲಿ 3 ತಿಂಗಳು ಅವನು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿದಾಗ ಮಾತ್ರ ಅವನು ಕಾರ್ಮಿಕರ ಕಾರ್ಡ್ ಅನ್ನು ತಗೊಳ್ಳಿಕ್ಕೆ ಅರ್ಹನಿರ್ತಾನೆ. ಮತ್ತು ವರ್ಷಂ ಪ್ರತಿಯೂ ಕೂಡ ಅದಕ್ಕೆ ಸಂಬಂಧ ಕೆಲಸವನ್ನು ಮಾಡಬೇಕೇ ವಿನಃ ಅದನ್ನು ಹೊರತುಪಡಿಸಿ ಬೇರೆ ಕೆಲಸ ಮಾಡುವವರು ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನು ತಗೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ.
2: ಅಲ್ಲ, ಈ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರವಾ ಸರ್?
3: ಹೌದು, ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇದು. ಇದು ಕಟ್ಟಡ ಕಾರ್ಮಿಕರ ಮಂಡಳಿಗೆ ಅನ್ವಯ. ಹಾಗಾಗಿ ಅದು ಯಾಕೆಂದ್ರೆ ಅಲ್ಲಿ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿಯಲ್ಲಿ ಯಾರು ಒಬ್ಬ ಕಟ್ಟಡ ನಿರ್ಮಾಣ ಮಾಡ್ತಾನೆ ಮಾಲೀಕ, ಅವನು ಕಟ್ಟಡ ನಿರ್ಮಾಣ ಮಾಡುವಾಗ ಅವನು ಒಟ್ಟು ಆ ಕಟ್ಟಡ ನಿರ್ಮಾಣದ ವೆಚ್ಚಕ್ಕೆ 1% ಸೆಸ್ ಅನ್ನ ಕಾರ್ಮಿಕ ಇಲಾಖೆಗೆ ಪಂಚಾಯಿತಿ ಮುಖಾಂತರ ಫಸ್ಟ್ ನಮಗೆ ಅವರು ಸೆಸ್ ಅನ್ನ ಕಟ್ತಾರೆ. ಅಥವಾ ನೇರವಾಗಿ ಅವರು ಎಷ್ಟು ಅವರು ಬಿಲ್ಡಿಂಗ್ ಅಸೆಸ್ಮೆಂಟ್ ಆಗಿದೆ ಅದರ ಮೊತ್ತಕ್ಕೆ ಒಟ್ಟು 1% ಸೆಸ್ ಅನ್ನ ನಮಗೆ ಕಟ್ತಾರೆ. ಆ ಕಟ್ಟಿರುವ ಸೆಸ್ ನಮ್ಮ ಮಂಡಳಿಗೆ ಜಮಾ ಆಗುತ್ತೆ. ಆ ಸೆಸ್ಸಿಂದ ನಾವು ಕಟ್ಟಡ ಕಾರ್ಮಿಕರ ಒಂದು ಕೆಲಸಗಾರರಿಗೆ ಈ ಸೌಲಭ್ಯಗಳನ್ನು ಕೊಡ್ತೇವೆ ಮೇಡಮ್.
2: ಓಕೆ, ಈಗ ಆ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಅಂತ ನೀವು ಹೇಳಿದ್ರೆ, ಆ ಕಾರ್ಡ್ ತಗೊಂಡವರಿಗೆ ಎಂತೆಲ್ಲ ಸೌಲಭ್ಯ ಇದೆ?
3: ಈಗ ನೋಡಿ, ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರಾಗಿ ಕಾರ್ಡ್ ತಗೊಂಡಾಗ ಅವರಿಗೆ ಪ್ರಥಮ ಹಂತದಲ್ಲಿ ಅವರು ಕಾರ್ಡ್ ಒಂದು ಸಲ ಕಾರ್ಡ್ ತಗೊಂಡಾಗ ಅವರಿಗೆ ಕಾರ್ಡ್ ಚಾಲ್ತಿಗೆ ಬರುತ್ತೆ. ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡುವಂತವನು ಯಾವುದೇ ಒಂದು ಗ್ರಾಮವನ್ನಲ್ಲಿ ಅಥವಾ ಸೈಬರ್ ಸೆಂಟರ್ಲ್ಲಿ ಹೋಗಿ ಅವರು ನಿಗದಿತ ನಮ್ಮಲ್ಲಿ ನಾವು ಏನು ಬೋರ್ಡಿಂದ ನಮ್ಮ ಕಾರ್ಮಿಕ ಮಂಡಳಿಯಿಂದ ಅದಕ್ಕೆ ಪಾಲನೆ ಮಾಡುವಂಥ ಸೂಚನೆಗಳನ್ವಯ ಅವರು ಉದ್ಯೋಗ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಹಾಗೆ ಅವರ ಸ್ವಯಂ ದೃಢೀಕರಣ ಪತ್ರ ಮತ್ತು ಅವರು ಕೆಲಸ ಮಾಡುವ ಜಾಗದ ಮಾಲಕನ ಒಂದು ಪೂರ್ಣ ವಿವರದೊಂದಿಗೆ ಅವರು ಸೈಬರಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದಾಗ ಎಲ್ಲ ದಾಖಲೆಗಳನ್ನು ಸರಿ ಇದ್ದಾಗ ನಾನು ಆ ಕಾರ್ಡನ್ನು ನೋಂದಣಿಗೆ ನಮ್ಮ ಆನ್ಲೈನ್ ಮುಖಾಂತರ ನಮ್ಮ ವೆಬ್ಸೈಟ್ಗೆ ಬರುತ್ತೆ. ವೆಬ್ಸೈಟಲ್ಲಿ ಬಂದಾಗ ನಾವು ಅಪ್ರೂವ್ ಮಾಡಿದಾಗ ಅವರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡು ಲಭ್ಯವಾಗುತ್ತೆ ಮೇಡಮ್. ಇದು ಕಾರ್ಡ್ ಲಭ್ಯವಾದ ನಂತರ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಸ್ಕೀಮ್ಗಳು ಅಂದರೆ, ಮೊದಲನೇದಾಗಿ ಅವರಿಗೆ ಒಂದು ಒಂದು ಹೆಣ್ಮಗು ಒಂದು ಮಹಿಳಾ ಕಾರ್ಮಿಕರಿದ್ರೆ ಅವರು ಜನನ ಆದಾಗ ಅವರಿಗೆ ಹೆರಿಗೆ ಭತ್ಯೆಯಿಂದ ಪ್ರಾರಂಭ ಆಗುತ್ತೆ ಮೇಡಮ್. ಹೆರಿಗೆ ಭತ್ಯೆ ಕೊಡ್ತೇವೆ. ಅದ ನಂತರ ಕಟ್ಟಡದಲ್ಲಿ ಅವರಿಗೆ ಯಾವುದೇ ಒಂದು ವ್ಯಕ್ತಿ ಅವರು ಆಸ್ಪತ್ರೆಯಲ್ಲಿ ಏನಾದರೂ ಚಿಕಿತ್ಸೆಯನ್ನು ಪಡೆದಾಗ ಆ ಚಿಕಿತ್ಸೆಯ ವೆಚ್ಚ ಸರ್ಕಾರ ನಿಗದಿಪಡಿಸಿದ ಸರ್ಕಾರದ ದರದಂತೆ ಅವರಿಗೆ ಅದನ್ನು ಅವರಿಗೆ DBT ಮಾಡ್ತೇವೆ. ಎಲ್ಲವೂ ಸ್ಕೀಮು ಕೂಡ ನಮ್ಮಲ್ಲಿ ನೇರವಾಗಿ ಅವರ ಖಾತೆಗೆ ಜಮಾ ಆಗುತ್ತೆ, ಜಮಾ ಆಗುವಂತದ್ದು. ಹಾಗೆ ಒಂದು ಕಾರ್ಡ್ ಪಡೆದಂತಹ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮದುವೆ ಧನ ಸಹಾಯವನ್ನ ಕೊಡ್ತೇವೆ.
2: ಎರಡು ಫಲಾನುಭವಿ ಮಕ್ಕಳಿಗೆ ಮದುವೆ ಧನ ಸಹಾಯ
3: 60,000 ರೂಪಾಯಿ ಒಬ್ಬರಿಗೆ ಅಂತೆ ಎರಡು ಮಕ್ಕಳಿಗೆ ಪಡ್ಕೊಳ್ಬಹುದು. ಆಮೇಲೆ ವಿದ್ಯಾಭ್ಯಾಸ ಬಹುಮುಖ್ಯವಾಗಿ ಅಂದ್ರೆ ವಿದ್ಯಾಭ್ಯಾಸ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನ ಈ 1ನೇ ತರಗತಿಯಿಂದ ಪ್ರಾರಂಭ ಮಾಡಿ ಅವರು ಎಲ್ಲಿವರೆಗೆ ಪದವಿಯನ್ನು ಪಡ್ಕೊಳ್ತಾರೆ ಅಲ್ಲಿಗೆ ಅವರ ಒಂದು ವಿದ್ಯಾಭ್ಯಾಸದ ಅನುಗುಣವಾಗಿ ಪ್ರತಿ ವರ್ಷ ಅವರಿಗೆ SSC ಪೋರ್ಟಲ್

0: ಮತ್ತೊಂದು ವರ್ಗಗಳಿಗೆ ಕಾರ್ಮಿಕರಿಗೆ ಉಚಿತವಾಗಿ ನೋಂದಣಿ ಮಾಡುವಂತಹ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮೇಡಮ್. ಇದರಲ್ಲಿ ನಾನು ಒಂದ್ಸಲ ತಮಗೆ ವಿವರವಾಗಿ ಹೇಳೋದಂದ್ರೆ 91 ವರ್ಗಗಳದ್ದು ಹೇಳಬೇಕಾಗತ್ತೆ, ಅಷ್ಟು ಹೇಳುದ ಮೇಡಮ್ ಯಾರ್ಯಾರು ಬರ್ತಾರೆ ಅಂತ
1: ಹೇಳಿ ಹೇಳಿ.
0: ಇದರಲ್ಲಿ ಮೇಡಮ್ ಈಗ ಪ್ರಾರಂಭಿಕವಾಗಿ ಗುರುತಿಸಲ್ಪಟ್ಟಿದ್ದು ಹಮಾಲರು, ಟೈಲರ್ಗಳು, ಗೃಹ ಕಾರ್ಮಿಕರು, ಅಗಸರು, ಚಿಂದಿ ಹಾಯುವವರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಸಿನಿ ಕಾರ್ಮಿಕರು, ನೇಕಾರರು, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರ್ಗಳು, ಸ್ವತಂತ್ರ ಲೇಖನ ಬರಹಗಾರರು, ಬೀದಿ ಕಾರ್ಮಿಕರು, ಅಸಂಘಟಿತ ವಿಚಲಚೇತನ ಕಾರ್ಮಿಕರು, ಅಲೆಮಾರಿ ಪಂಗಡದ ಕಾರ್ಮಿಕರು, ಹಗ್ಗ ಸಿದ್ಧಪಡಿಸುವ ಕಾರ್ಮಿಕರು, ಉಪ್ಪನ್ನು ತಯಾರಿಸುವ ಉಪ್ಪಾರರು, ಬೀದಿ ವೃತ್ತಿಯಲ್ಲಿ ಮೇದಾರರು, ಬಿದಿರು ವೃತ್ತಿ ಮಾಡುವವರು, ಚಪ್ಪಲಿ ತಯಾರಿಕೆ ಮಾಡುವ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು, ಕೇಬಲ್ ಕಾರ್ಮಿಕರು, ಕಲ್ಯಾಣ ಮಂಟಪ, ಸಭಾಭವನ ಮತ್ತು ಟೆಂಟ್ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕೆ ಮಾಡುವಂತಹ ಕಾರ್ಮಿಕರು, ಬಡಗಿ ಮರ ಕೆಲಸ ಮಾಡುವಂಥವರು, ಉಣ್ಣೆ ಮತ್ತು ಕಂಬಳಿ ನೇಯುವವರು, ಕಂಬಳಿ ತಯಾರಿಕೆ ಮಾಡುವವರು, ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಮಾಡುವಂಥವರು, ಸ್ಕಿಲ್ ರೀಲಿಂಗ್ ಮತ್ತು ಸ್ಕಿಲ್ ಸ್ಟಿಚಿಂಗ್ ಕೆಲಸ ಮಾಡುವಂಥವರು, ಪೊರಕೆ ಕಡ್ಡಿ ತಯಾರಿಕೆ ಮಾಡುವಂಥವರು, ಸುಣ್ಣ ತಯಾರಿಸುವಂಥವರು, ವಾಲದ ಊದುವವರು, ದನ ಮೇಯಿಸುವಂಥವರು, ದನಗಾಹಿ ಮತ್ತು ಹೈನುಗಾರಿಕೆ ಮಾಡುವಂಥವರು ಅಂದರೆ ಗೌಳಿ ವೃತ್ತಿ ಅಂತೇಳಿ ಕರೀತಾರೆ ಅದಕ್ಕೆ, ಬಳೆ ವ್ಯಾಪಾರ ಮತ್ತು ಮೇಣದಬತ್ತಿ ತಯಾರಿಕೆ ಮಾಡುವಂಥವರು, ಹಂಚು ಕೆಲಸ ಮಾಡುವಂಥವರು, ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವಂಥವರು, ಬೆತ್ತದ ಕೆಲಸ ಮಾಡುವರು, ಗೊಂಬೆ ತಯಾರಿಕೆ ಮಾಡುವಂಥ ಕೆತ್ತನೆ ಮಾಡುವಂಥ ಕಾರ್ಮಿಕರು, ಚರ್ಮ ವಸ್ತುಗಳ ತಯಾರಿಕೆ ಮಾಡುವಂಥವರು, ಅಗರಬತ್ತಿ ತಯಾರಿಕೆ ಮಾಡುವಂಥವರು, ಕೈಯರ್ ಫೈಬರ್ ತಯಾರಿಕೆ ಮಾಡುವಂಥವರು, ಸ್ಮಶಾನ ಕಾರ್ಮಿಕರು, ವಿಗ್ರಹ ಕಲ್ಲು ಕೆತ್ತನೆ ಮಾಡುವಂಥವರು, ಮೀನುಗಾರಿಕೆ ಮಾಡುವಂಥವರು, ನಾಟಿ ಔಷಧಿ ತಯಾರಿಕೆ ಮಾಡುವಂಥವರು, ಬಣ್ಣ ಶೃಂಗಾರ ಬ್ಯೂಟಿ ಪಾರ್ಲರ್ಗಳ ಮಾಡುವ ವೃತ್ತಿಯಲ್ಲಿ ಮತ್ತು ಸೀಟ್ ಮೆಟಲ್ ವೃತ್ತಿ ಮಾಡುವಂಥವರು, ಬೈಸಿಕಲ್ ರಿಪೇರಿ, ಬಣ್ಣ ಕೈಗಾರಿಕೆ, ಮ್ಯಾಟ್ ತಯಾರಿಕೆ, ಗಾಡಿ ಮತ್ತು ರಥ ತಯಾರಿಕೆ, ಗ್ಲಾಸ್ ಬೆಡ್ ತಯಾರಿಕೆ, ಮೆಟಲ್ ಸ್ಕ್ರಾಫ್ಟು, ಟಿನ್ ವಸ್ತುಗಳ ತಯಾರಿಕೆ, ಜೇನು ಸಾಕಾಣಿಕೆ, ನಿಟ್ಟಿಂಗ್ ಕೆಲಸ, ಗಾಣದ ಕೆಲಸ, ಮೆಷಿನರಿ ಕೆಲಸ, ಹೂವು ಕಟ್ಟುವ ವೃತ್ತಿ, ಹೊಸ್ಕೇರಿ ವಸ್ತುಗಳ ತಯಾರಿಕೆ, ಪಾತ್ರೆಗಳಲ್ಲಿ ಕಲಾಯಿ ಹಾಕುವುದು, ವಾದ್ಯರುಂದಿ ಮಾಡುವಂಥವರು, ವೆಲ್ಡಿಂಗ್ ಕೆಲಸ ಮಾಡುವಂಥವರು, ಕುರಿ ಸಾಕಾಣಿಕೆ ಮಾಡುವಂಥವರು, ಧಾರ್ಮಿಕ ದತ್ತಿ ಭಿಕ್ಷುಕ ವೃತ್ತಿ ಮಾಡುವಂಥವರು, ಭವಿಷ್ಯ ನುಡಿಯುವವರು, ಹಳ್ಳುಗಾಡಿನ ಸಾಹಸ ಕ್ರೀಡೆಗಳಲ್ಲಿ ಪ್ರದರ್ಶನ ಮಾಡುವಂಥವರು, ದೇವಸ್ಥಾನಗಳಲ್ಲಿ ನರ್ತಿಸುವುದು, ಭಿಕ್ಷಾಟನೆ ಮಾಡುವಂಥವರು ಮತ್ತು ಗೋಂದೋಳಿ ನೃತ್ಯ ಮಾಡುವಂಥವರು, ಜ್ಯೋತಿಷ್ಯ ಗಿಣಿ ಶಾಸ್ತ್ರ ಹೇಳುವಂಥವರು, ದೇವರ ಕಥೆಗಳು ಮತ್ತು ಪುರಾಣ ಕಥೆಗಳನ್ನು ಹೇಳುವ ಬೊಂಬೆ ಪ್ರದರ್ಶನ ಮಾಡುವಂಥವರು, ಮದುವೆ ಮತ್ತು ಹಬ್ಬದ ದಿನಗಳಲ್ಲಿ ಡೋಲು ಬಡಿಯುವ ಕಾರ್ಮಿಕರು, ಅರಿಶಿನ ಕುಂಕುಮ ಮಾರಾಟ ಮಸಾಲೆ ದಿನಸಿ ಮಾರಾಟ ಮಾಡುವವರು, ದೊಂಬರಾಟ ನಿರೂಪಕ, ಮೋಡಿಗಾರರು ಅಂದರೆ ಕಣ್ಣು ಮಿಟುಕೊಂಡು ಕೆಲಸ ಮಾಡುವಂಥವರು, ಗೊಂದಲು ಹಾಕುವುದು, ಗ್ರಾಮ ಚರಿತ್ರೆಗಳನ್ನು ಪಾರುಪತ್ಯೆದಾರರು, ತಂಬೂರಿ ಮತ್ತು ಹಾರ್ಮೋನಿಗಳ ಸಹಾಯದಿಂದ ಪದಗಳ ಕಟ್ಟೆ ಹಾಡು ಹಾಡುವುದು, ಬೊಂಬೆ ಹೂಡಿಕೆ ಭಾಷಣಿಕೆ ತಯಾರಿಕೆ ಮಾಡುವಂಥವರು, ಎತ್ತನ್ನು ಹಿಡಿದುಕೊಂಡು ಊರಿಂದ ಊರಿಗೆ ಹೋಗಿ ಭಿಕ್ಷೆ ಬೇಡುವವರು, ಹಠಯೋಗಿ ಧರ್ಮ ಪ್ರಚಾರ ಕಾಲಭೈರವನ ಆರಾಧನೆ ಮಾಡುವಂಥವರು, ಕತ್ತಿ ತಯಾರಿಕೆ, ಔಷಧಿ ಮಾರಾಟಗಾರರು ಮಾಡುವ ಕಾರ್ಮಿಕರು, ಗುಡಿಗಾರರು, ಬೀಸು ಕಲ್ಲು ಮತ್ತು ಬೀಸಣಿಕೆ ಮಾರಾಟ ಮಾಡುವಂಥವರು, ಡ್ರಮ್ ಬಾರಿಸುವ ಮತ್ತು ಕೊಳಲು ನುಡಿಸುವವರು, ಕಬ್ಬಿಣದ ತಾಮ್ರದ ತಂತಿಗಳನ್ನು ಉಪಯೋಗಿಸಿ ವಿವಿಧವಾದ ಬಳೆ ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರು, ತೊಗಲು ಬೊಂಬೆ ಆಡಿಸುವವರು, ಮರಗವನ ಆಡಿಸುವವರು, ಊರೂರು ಅಲೆದು ಬಯಲಾಟಗಳನ್ನು ಪ್ರದರ್ಶನ ಮಾಡುವಂಥವರು, ತಾಮ್ರ ಬೆಳ್ಳಿ ಕಲ್ಲು ಹಿತ್ತಾಳೆ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುವಂಥವರು, ಅಲೆಮಾರಿ ಪಶುಪಾಲಕರು, ಮೊಟ್ಟೆ ಮೀನು ಮಾರಾಟ ಮಾಡುವಂಥವರು, ಇಷ್ಟು 91 ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಮೇಡಮ್.
1: ಇದರಲ್ಲಿ ಅವರಿಗೇನೆಲ್ಲ ಸೌಲಭ್ಯ ಇದೆ?
0: ಇದರಲ್ಲಿ ಯಾರು ಕಾರ್ಡ್ ಅನ್ನು ಹೊಂದಿರ್ತಾರೆ ಅವರಿಗೆ ಅರ್ಹತೆ ಏನಂದ್ರೆ ಮೇಡಮ್, ಈ ಕಾರ್ಡ್ ಮಾಡಲಿಕ್ಕೆ ಅವರು 18 ರಿಂದ 60 ವರ್ಷದ ಮಾಹಿತಿ ಒಳಗಡೆ ಇರಬೇಕು ಮತ್ತು ಯಾವುದೇ ESI PF ಅನ್ನು ಹೊಂದಿರಬಾರದು ಅವರಿಗೆ. ಆಗ ಮತ್ತು ಇದರಲ್ಲಿ ಒಂದು ಅಪಘಾತ ಪರಿಹಾರ ಸೌಲಭ್ಯ ಇದೆ. ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅವರ ನಾಮ ನಿರ್ದೇಶಕರಿಗೆ 1 ಲಕ್ಷ ರೂಪಾಯಿ ಅಪಘಾತ ಪರಿಹಾರ ಧನವನ್ನು ಅವರ ನಾಮಿನಿ ಅವರಿಗೆ ಕೊಡ್ತೇವೆ. ಮತ್ತು ಆಸ್ಪತ್ರೆ ವೆಚ್ಚ 50,000 ರೂಪಾಯಿವರೆಗೆ ಅವರಿಗೆ ಆಸ್ಪತ್ರೆ ವೆಚ್ಚವನ್ನು ಕೂಡ ಅವರಿಗೆ ಫಲಾನುಭವಿಗೆ ಕೊಡ್ತೇವೆ. ಅಥವಾ ಸಹಾಯ ಮರಣ ಹೊಂದಿದ್ದಲ್ಲಿ ಅವರ ಅಂತ್ಯಕ್ರಿಯೆ ವೆಚ್ಚ 10,000 ರೂಪಾಯಿಗಳನ್ನು ಅವರ ಅಂತ್ಯಕ್ರಿಯೆ ವೆಚ್ಚ ಆಗಿ ಅವರಿಗೆ ಧನ ಸಹಾಯವನ್ನು ಕೊಡ್ತೇವೆ ಮೇಡಮ್. ಇಷ್ಟು ಈಗ ಪ್ರಸ್ತುತ ಈ ಅಸಂಘಟಿತ ಕಾರ್ಮಿಕ ಇರುವಂತಹ ಸೌಲಭ್ಯಗಳು.
1: ಈಗ 90+ ವರ್ಗದವರಿಗೆ ಈಗ ಈ

0: ಈ ತರದೆಲ್ಲ ಸೌಲಭ್ಯ ಅಂದ್ರೆ ಅಲ್ಲ ಅವರಿಗೆಲ್ಲ ಗೊತ್ತಿತ್ತ ಹಿಂಗ ಒಂದ್ ಇತ್ತಂದಳೆ?
1: ಹೌದು ಮೇಡಮ್, ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಒಂದು ಪಂಚಾಯಿತಿಯಲ್ಲೂ ಕೂಡ ಆ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಮತ್ತು ನಮ್ಮ ಮಂಡಳಿಯಿಂದ ಆಟೋ ಪ್ರಚಾರ ಮತ್ತು ವಾಹನದಲ್ಲಿ ಪ್ರಚಾರ, ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಮಿಕ ನಿರೀಕ್ಷಕರು ಮತ್ತು ಮಂಡಳಿಯ ಕಾರ್ಯದರ್ಶಿಗಳು, ಕಾರ್ಮಿಕ ಆಯುಕ್ತರು ಇದನ್ನ ಎಲ್ಲೂ ಕಡೆಯೂ ಕೂಡ ಮತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರತಿದಿನ ಪ್ರಚಾರ ಆಗಿ ಬರ್ತಾ ಇರುತ್ತೆ. ಮತ್ತು ನಮ್ಮ ಕಾರ್ಯವ್ಯಾಪ್ತಿಯ ಕಾರ್ಮಿಕ ನಿರೀಕ್ಷಕರುಗಳು ಪ್ರತಿದಿನ ನಾವು ಹೋಗೋ ಜಾಗದಲ್ಲಿ ಎಲ್ಲವರನ್ನ, ಒಂದು ಆಟೋ ಗ್ಯಾರೇಜಿಗೆ ಹೋದರೆ ಆಟೋ ಚಾಲಕರ ಸ್ಟಾಪಿಗೆ ಹೋಗ್ತೀವಿ, ಅಲ್ಲಿ ಒಂದು ಬ್ರೋಚರ್ನ ಕೊಟ್ಟು ಅವರಿಗೆ ಒಂದು ಫೋಟೋ ತೆಗೆದು 5 ನಿಮಿಷ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಗ್ಯಾರೇಜ್ಗಳಲ್ಲಿ ಹೋಗಿ ಗ್ಯಾರೇಜಲ್ಲಿ ಕೆಲಸ ಮಾಡೋವನಿಗೆ ತಿಳಿ ಹೇಳ್ತೇವೆ, ನೀನು ನಿನ್ನ ಜೊತೆಗೆ 4 ಜನಕ್ಕೆ ಇದನ್ನು ಮಾಡಿಸು ಅಂತೇಳಿ ಹೀಗೆ ಎಲ್ಲ ರೀತಿ ಪ್ರಚಾರ ಮಾಡ್ತೇವೆ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಪಂಚಾಯಿತಿ ಮೀಟಿಂಗಲ್ಲಂತೂ ನಮಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ, ಅವರು ಮನೆ ಮನೆಗೂ ಪ್ರಚಾರ ಮಾಡ್ತಾರೆ ಮೇಡಮ್.
0: ಇದು ಆತರ ಪ್ರಚಾರ ಮಾಡೋದು ತುಂಬಾ ಮುಖ್ಯ.
1: ಹೌದು ಮೇಡಮ್,
0: ಅಂದ್ರೆ ಈ ವಲಯದಲ್ಲಿರುವವರು ದಿನ ಓದುವವರು ಅಥವಾ ಅಪ್ಡೇಟೆಡ್ ಇರ್ತಾರೆ ಅಂತಾನೆ ಹೇಳುಕಾತಿಲ್ಲ, ಹಾಂಗಾಗಿ ಅವ್ರಿಗೆ ಯಾವ್ದಾರು ಒಂದ್ ರೀತಿಯಲ್ಲಿ ಸುದ್ದಿ ಹೊರೆ ಹಾ ನಾವು ನೋಂದಾಯಿಸ್ಕೊಂಡ್ ಅಂತ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ಕೊಂಡ. ಈಗ ಅಸಂಘಟಿತ ಕಾರ್ಮಿಕರಿಗೆ ಎಂತೆಲ್ಲ ಸೌಲಭ್ಯ ಇತ್ತು ಸರ್, ಇನ್ ಡೀಟೇಲ್?
1: ಅದರಲ್ಲಿ ಇನ್ನೊಂದೇನಂದ್ರೆ ಅಸಂಘಟಿತ ವಲಯದಲ್ಲಿ ಇನ್ನೊಂದು ಅದೇ ರೀತಿ ಈ ಒಂದು ಅಸಂಘಟಿತ ವಲಯ 91 ವರ್ಗಗಳಿಗೆ ಒಂದೇನು ಅಂಬೇಡ್ಕರ್ ಸಹಾಯಸ್ಥ ಯೋಜನೆ ಮಾಸ್ಕ್ ಕಾರ್ಡ್ ಇದೆ, ಅದೇ ರೀತಿ ನಮ್ಮಲ್ಲಿ ಇನ್ನೊಂದು ಯೋಜನೆ ಇದೆ, ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿಸಿದ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತೇಳಿ, ಇದು ಒಂದು ವಿಶೇಷ ಮೇಡಮ್. ಇದರಲ್ಲೂ ಕೂಡ ಎಷ್ಟು ಒಂದು ವ್ಯವಸ್ಥೆ ಇದೆ ಅಂದ್ರೆ, ಈ ಯೋಜನೆಯಡಿ ಯಾರ್ಯಾರು ಇದರಲ್ಲಿ ನೋಂದಣಿ ಮಾಡಿಕೊಳ್ಳಿಕ್ಕೆ ಬರ್ತಾರೆ ಅನ್ನೋದಾದ್ರೆ, ಚಾಲಕ ವೃತ್ತಿ ಮಾಡುವಂತವರು, ನಿರ್ವಾಹಕರು, ಕ್ಲೀನರ್ಗಳು, ಬಸ್ ಸಿಬ್ಬಂದಿ, ಬಸ್ಸು ನಿಲ್ದಾಣ ಸಿಬ್ಬಂದಿ, ಮಾರ್ಗ ಪರಿಶೀಲನಾ ಸಿಬ್ಬಂದಿ, ಬುಕಿಂಗ್ ಗುಮಾಸ್ತ, ನಗದು ಗುಮಾಸ್ತ, ಡಿಪೋ ಗುಮಾಸ್ತ, ಸಮಯ ಪಾಲಕ, ಕಾವಲುಗಾರ ಮತ್ತು ಪರಿಚಾರಕ, ಮೋಟಾರು ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸುವಂತವರು ಮತ್ತು ಬೇರ್ಪಡಿಸುವ ಘಟಕಗಳಲ್ಲಿ, ಪಂಚರ್ ದುರಸ್ತಿ ಮಳಿಗೆಗಳಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಮಾಡುವಂತ, ಅಲೈನ್ಮೆಂಟ್ ಮಾಡುವಂತ ಘಟಕಗಳಲ್ಲಿ, ನೀರಿನಿಂದ ಸ್ವಚ್ಛಿಸಿಗೊಳಿಸುವ ಘಟಕಗಳಲ್ಲಿ ಕೆಲಸ ಮಾಡುವವರು, ಮೋಟಾರು ವಾಹನ ಹೊರ ಕವಚ ನಿರ್ಮಾಣ ಘಟಕಗಳಲ್ಲಿ, ಟಿಂಕರಿಂಗ್ ಎಲೆಕ್ಟ್ರಿಷಿಯನ್ ಮತ್ತು ಎಸಿ ಘಟಕಗಳಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರು, ಇಷ್ಟು ಇದೆಲ್ಲ ಕಾರ್ಮಿಕರು ಕೂಡ ಈ ಸಾಮಾಜಿಕ ಮೋಟಾರು ಸಾರಿಗೆ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಕಾರ್ಡ್ ಅನ್ನು ತಗೊಳ್ಬೋದು ಮೇಡಮ್. ಇದಕ್ಕೆ ಏನು ಅರ್ಹತೆ ಅಂದ್ರೆ, ಅವನು ಕೂಡ ಕರ್ನಾಟಕದ ರಾಜ್ಯಕ್ಕೆ ಅನ್ವಯಿಸುವಂತೆ ಯೋಜನೆ ಇದು. ಇದು 18 ರಿಂದ 60 ವರ್ಷದವರೆಗೆ ಯಾರು ಕೂಡ ಕಾರ್ಡ್ ಅನ್ನು ತಗೊಳ್ಬಹುದು. ಅವರು ಕೂಡ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ ESIPF ಸೌಲಭ್ಯವನ್ನು ಹೊಂದಿರಬಾರ್ದು ಮತ್ತು ಆದಾಯ ತೆರಿಗೆ ಪಾವತಿವಂತವರಾಗಬಾರ್ದು. ಇದರಲ್ಲಿ ಯೋಜನೆಯಡಿ ಮತ್ತು ಇದ್ರಲ್ಲಿ ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ನಾವೀಗ ಹೇಳಿದಂತ ಅಸಂಘಟಿತ ಕಾರ್ಮಿಕರಲ್ಲಾಗಲಿ ಅಥವಾ ಕಟ್ಟಡ ಕಾರ್ಮಿಕರಲ್ಲಿ ನೋಂದಣಿ ಮಾಡಲಿಕ್ಕೆ ಸರ್ಕಾರದಿಂದ ಯಾವುದೇ ಶುಲ್ಕ ಸರ್ಕಾರಕ್ಕೆ ಕಟ್ಟಲಿಕ್ಕೆ ಇಲ್ಲ ಮೇಡಮ್. ಆದರೆ ಇದರಲ್ಲಿ ನೀವು 3 ವರ್ಷದ ಅವಧಿಗೆ 50 ರೂಪಾಯಿಗಳನ್ನು ಸರ್ಕಾರಕ್ಕೆ ಶುಲ್ಕ ಪಾವತಿ ಮಾಡಿ ಕಾರ್ಡನ್ನು ನೋಂದಣಿ ಮಾಡಿಕೊಳ್ಬೇಕಾಗತ್ತೆ. ಆ ಕಾರ್ಡ್ ನೋಂದಣಿ ಮಾಡಿದ ನಂತರ ಆ ಒಂದು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು, ಅಪಘಾತದಿಂದ ಫಲಾನುಭವಿ ನಿಧನರಾದಲ್ಲಿ ಅವರ ನಾಮನಿರ್ದೇಶಕರಿಗೆ 5 ಲಕ್ಷ ರೂಪಾಯಿ ಧನ ಸಹಾಯವನ್ನು ಮಂಜೂರು ಮಾಡ್ತೇವೆ. ಹಾಗೆ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಗಳಿಗೆ 2 ಲಕ್ಷದವರೆಗೆ ಅವರಿಗೆ ದುರ್ಬಲತೆ ಹೊಂದಿದಲ್ಲಿ 2 ಲಕ್ಷದವರೆಗೆ ಪರಿಹಾರವನ್ನು ಕೊಡ್ತೇವೆ. ಅಪಘಾತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ 15 ದಿನಕ್ಕಿಂತ ಕಡಿಮೆ ಅವಧಿಗೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ 50,000 ವರೆಗೆ ಅವರಿಗೂ ಆಸ್ಪತ್ರೆಯ ವೆಚ್ಚವನ್ನು ಕೂಡ ನಾವು ಸರ್ಕಾರದ ದರದಲ್ಲಿ ಭರಿಸ್ತೇವೆ. ಹಾಗೆ ಅದು ಅಲ್ಲದೆ 50,000 ರಿಂದ 1 ಲಕ್ಷದವರೆಗೂ ಕೂಡ ನಿಖರ ಆಸ್ಪತ್ರೆಯಲ್ಲಿ, ಅಂದರೆ ನಾವು ಸರ್ಕಾರ ನಿಗದಿಪಡಿಸಿದಂಥ ಈ RSB ಯೋಜನೆಯಡಿ ಯಾವ ಆಸ್ಪತ್ರೆಗಳು ನೋಂದಣಿ ಆಗಿರ್ತವೆ ಅಂಥ ಹಾಸ್ಪಿಟಲಲ್ಲಿ ಅವರು ತಿಳ್ಕೊಂಡು ಆ ಆಸ್ಪತ್ರೆಯಲ್ಲಿ ನಾವು ತಗೊಳ್ಬೇಕು, ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ಮೇಡಮ್. ಅದು ಆ ರೆಕಗ್ನೈಸ್ಡ್ ಆಗಿರೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಾಗ ಅವರಿಗೆ ಆ ಸೌಲಭ್ಯ ಸಿಗೋದಿಲ್ಲ, ತಗೊಳ್ದೆ ಅಲ್ಲ. ಅದನ್ನ ಒಂದು ಅವ್ರು ನೋಡಿಬಿಟ್ಟು ಅದರಲ್ಲಿ ಅಂಥ ಆಸ್ಪತ್ರೆಯಲ್ಲಿ ನೋಂದಣಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಲ್ಲಿ ಈ ಸೌಲಭ್ಯಗಳನ್ನು ಅವರು ಪಡ್ಕೊಳ್ಬಹುದು. ಅದಲ್ಲದೆ ಸಹಜ ಮರಣ ಹೊಂದಿದ ಫಲಾನುಭವಿಗಳಿಗೆ 25,000 ರೂಪಾಯಿ ಕೂಡ ಪರಿಹಾರವನ್ನು ಕೊಡ್ತೇವೆ. ಮತ್ತೆ ಇದರಲ್ಲಿ ಮಕ್ಕಳಿಗೆ ಏನು ಸೌಲಭ್ಯ ಇದೆ, ಅವರ ಮಕ್ಕಳಿಗೆ ಅಂದರೆ ಅವ್ರ ಮಕ್ಕಳಿಗೂ ಕೂಡ ಇದರಲ್ಲಿ ನೋಂದಾಯಿತ ಫಲಾನುಭವಿ ಮಕ್ಕಳಿಗೆ ಕನಿಷ್ಠ 2 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂದರೆ 12ನೇ ತರಗತಿವರೆಗೆ ಸಮಾನವರೆಗೆ 3,000 ರೂಪಾಯಿಗಳನ್ನು ಸ್ಕಾಲರ್ಶಿಪ್ ಅನ್ನು ಕೊಡ್ತೇವೆ. ಪದವಿವರೆಗೆ 5,500 ರೂಪಾಯಿಯನ್ನು ಕೊಡ್ತೇವೆ. ಇಂಜಿನಿಯರ್ ಅಥವಾ ವೈದ್ಯಕೀಯ ಶಿಕ್ಷಣದಲ್ಲಿ ಅವರು ವಾರ್ಷಿಕ 8,000 ರೂಪಾಯಿಗಳಿಗೆ ಶೈಕ್ಷಣಿಕ ಧನ ಸಹಾಯ, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರೆ 11,000ವರೆಗೆ ಅವರಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಕೊಡ್ತೇವೆ. ಅದಲ್ಲದೇ ಆ ಅಪಘಾತ ನಿಧನರಾದ ಸಂಪೂರ್ಣ ಶಾಶ್ವತ ದುರ್ಬಲ ಹೊಂದಿದ ಫಲಾನುಭವಿಗಳಾಗಿದ್ದಲ್ಲಿ ಅವರ ಇಬ್ಬರು ಮಕ್ಕಳಿಗೆ 1ನೇ ತರಗತಿಯಿಂದ ಪದವಿವರೆಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿ ಶೈಕ್ಷಣಿಕ ಧನ ಸಹಾಯ ಇರುತ್ತೆ. ಪದವಿಗಳಿಗೆ ಮಾಡುವಂಥ ಇಂಜಿನಿಯರ್ ಅಥವಾ ವೈದ್ಯಕೀಯ ಶಿಕ್ಷಣ ಪಡೆಯುವಂಥವರಿಗೆ 20,000 ರೂಪಾಯಿವರೆಗೆ ಶೈಕ್ಷಣಿಕ ಧನ ಸಹಾಯವನ್ನು ಕೊಡ್ತೀವಿ. ಅದಲ್ಲದೇ ಸ್ನಾನಕೋತ್ತರ ಪದವಿ ಪಡೆಯುವವರಿಗೆ 25,000 ರೂಪಾಯಿವರೆಗೆ ಅವರಿಗೆ ಶೈಕ್ಷಣಿಕ ಧನ ಸಹಾಯವಿದೆ. ಅಲ್ಲದೇ ಅವರಿಗೆ ಹೆರಿಗೆ ಭತ್ಯ ಕೂಡ ಫಲಾನುಭವಿಯ ಮೊದಲ 2 ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿ 1 ಹೆರಿಗೆಗೆ 10,000 ರೂಪಾಯಿಯಂತೆ 2 ಹೆರಿಗೆಗೆ 20,000 ರೂಪಾಯಿಯನ್ನು ಕೂಡ ಅಲ್ಲಿ ಪರಿಹಾರವಾಗಿ ಕೊಡ್ತೇವೆ ಮೇಡಮ್.
0: ಇದು ಈಗ ಗಿಗ್ ಕಾರ್ಮಿಕರು ಅಂದ್ರೆ ಯಾರು?
1: ಅದೇ ತರ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಈಗ ಮೊನ್ನೆ ತಾನೇ ನಡೆದಂತಹ ಅಧಿವೇಶನದಲ್ಲಿ ಇದನ್ನ ನಮ್ಮಲ್ಲಿ ಗಿಗ್ ಕಾರ್ಮಿಕರ ಅವಿಲನ್ನ ಮಾಡಿ ಸರ್ಕಾರದಿಂದ ಅನುಮೋದನೆಯನ್ನ ಪಡ್ಕೊಂಡಿದ್ದಾರೆ ಮೇಡಮ್. ಆ ನಿಟ್ಟಿನಲ್ಲಿ ಈಗ ಗಿಗ್ ಕಾರ್ಮಿಕರಲ್ಲಿ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಮೇಡಮ್. ಇದರಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲರೂ ಕೂಡ ಇದರಲ್ಲಿ ಗಿಗ್ ಕಾರ್ಮಿಕರಲ್ಲಿ ಮಾಡಬಹುದು. ಇದರಲ್ಲಿ ಯಾರ್ಯಾರು ನೋಂದಣಿ ಮಾಡಿಕೊಳ್ಬಹುದು ಅಂತ ಗಿಗ್ ಕಾರ್ಮಿಕರಂದ್ರೆ ಸ್ವಿಗ್ಗಿ ಜೊಮ್ಯಾಟೊ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುವಂತವರು, ಇ ಕಾರ್ಮಿಕ್ ಸಂಸ್ಥೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಫೋಟರ್, ಫಾರ್ಮಸಿ, ಬ್ಲಿಂಕ್ಟ್, ಜುಟ್ಟು ಮತ್ತು ಬಿಗ್ ಬಾಸ್ಕೆಟ್, ಡಾಮಿನೋಸ್ ಮುಂತಾದ ಸಂಸ್ಥೆ ಈ ಡೆಲಿವರಿ ವೃತ್ತಿಯಲ್ಲಿ ಇರುವಂತವರು, ಇವರು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡರೆಲ್ಲರೂ ಕೂಡ ಈ ಗಿಗ್ ಕಾರ್ಮಿಕರ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು ಮೇಡಮ್. ಇದರಲ್ಲಿ ನಿಮಗೆ ಅವರಿಗೆ ಆ ಗಿಗ್ ಕಾರ್ಮಿಕರ ಕಾರ್ಡ್ ಅನ್ನ ಪಡ್ಕೊಂಡಾಗ ಆ ಒಂದು ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳು ಏನಂದ್ರೆ, ಅಲ್ಲಿ ಅಪಘಾತದಿಂದ ಮರಣ ಹೊಂದಿದಲ್ಲಿ ವಿಮಾ ಪರಿವಾರವಾಗಿ ಅವರಿಗೆ 2 ಲಕ್ಷ ರೂಪಾಯಿಯನ್ನ ಆ ಫಲಾನುಭವಿಯ ನಾಮನಿರ್ದೇಶಕರಿಗೆ ಕೊಡ್ತೇವೆ. ಹಾಗೂ ಜೀವ ವಿಮೆ 2 ಲಕ್ಷದಿಂದ 4 ಲಕ್ಷದವರೆಗೆ ಅವರಿಗೆ ಧನ ಸಹಾಯವನ್ನು ಸಿಗುವಂತದ್ದಿದೆ. ಅಪಘಾತದಲ್ಲಿ ಶಾಶ್ವತ ದುರ್ಬಲ ಹೊಂದಿದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿಯನ್ನ ಫಲಾನುಭವಿಗಳಿಗೆ ನಾವು ಕೊಡ್ತೇವೆ. ಅದರಲ್ಲೂ ಕೂಡ ಆಸ್ಪತ್ರೆ ವೆಚ್ಚ 1 ಲಕ್ಷದವರೆಗೆ ಅಪಘಾತದ ಪ್ರಕರಣದ ಅನುಕೂಲವಾಗಿ 1 ಲಕ್ಷದವರೆಗೆ ಇರುತ್ತೆ. ಜೀವ ವಿಮೆ 2 ಲಕ್ಷದವರೆಗೆ ಇರುತ್ತೆ. ಇದು ಕೂಡ ನೋಂದಣಿಗೆ ಅರ್ಹತೆ ಏನಂದ್ರೆ 18-60 ವರ್ಷದ ವಯೋಮಿತಿ ಇರಬೇಕು, ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು, ಭವಿಷ್ಯ ನಿಧಿ ಮತ್ತು ESIPF ಅನ್ನು ಹೊಂದಿರೋರಾಗಿರಬಾರ್ದು. ಕರ್ನಾಟಕದಲ್ಲಿ ಗಿಗ್ ವೃತ್ತಿ ಮಾಡುವಂತವರಿಗೆ ಮಾತ್ರ ಈ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಅವಕಾಶ ಇದೆ.
0: ಪ್ರಜೆ ಎಲ್ಲಿ ಧಾರವಾಡಿಲ್ಲ, ಕರ್ನಾಟಕದಲ್ಲಿ ಕೆಲಸ
1: ಗಿಗ್ ವೃತ್ತಿ ಮಾಡುವಂತವರಾಗಿರ್ಬೇಕು.
0: ಸಿಟಿಸನ್ಶಿಪ್ ಎಲ್ಲಿ ಧಾರವಾಡಿಲ್ಲ.
1: ಇದು ಗಿಗ್ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿ.
0: ಈಗ ಮಹಿಳಾ ಕಾರ್ಮಿಕರಿಗೆ ಯಾವ ತರ ವಿಶೇಷ ಸೌಲಭ್ಯ ಇದೆ?
1: ಮಹಿಳಾ ಅಂದ್ರೆ ಹಿಂದೆ ಪುರುಷರಿಗೆ ಹೆಚ್ಚು ವೇತನ ಕೊಡ್ತಾ ಇದ್ರು, ಮಹಿಳೆಯರಿಗೆ ಕಡಿಮೆ ವೇತನ ಕೊಡ್ತಾ ಇದ್ರು. ಈಗ ಹಾಗಿಲ್ಲ, ಸಮಾನ ವೇತನ ಕಾಯ್ದೆಯಡಿ ಒಂದೇ ಒಂದು ಪುರುಷ ಮಾಡುವಂತ ಸಮಾನವಾದ ಕೆಲಸ ಮಹಿಳೆ ಮಾಡಿದಾಗ ಆ ಮಹಿಳೆಗೂ ಕೂಡ ಪುರುಷರಿಗೆ ಏನು ವೇತನ ಕೊಡ್ತೀರಿ, ಹಾಗೆ ಸಮಾನ ವೇತನ ಕಾಯ್ದೆಯಡಿ ಮಹಿಳೆಗೂ ಕೂಡ ಅದೇ ವೇತನವನ್ನು ಕೊಡುವಂತ ನಮ್ಮಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಯಲ್ಲಿದೆ ಮೇಡಮ್.
0: ಈಗ ಕಟ್ಟಡ ಕಾರ್ಮಿಕರಿಗೂ ಹಾಗೆ?
1: ಹಾ, ಕಟ್ಟಡ ಕಾರ್ಮಿಕರಲ್ಲೂ ಅಷ್ಟೇನೆ. ಈಗ ಮಹಿಳೆ ಪುರುಷನಿಗೆ ಸಮಾನವಾದ ಕೆಲಸ ಮಾಡಿದಾಗ ಅಲ್ಲಿ ಮಹಿಳೆಗೆ ಕಡಿಮೆ ಸಂಬಳ ಅಂತೇಳಿ ನಮ್ಮ ಶಾಪ್ ಆಕ್ಟ್ ಅಲ್ಲಿ ಬರೋದಿಲ್ಲ. ನಾವು ಪ್ರತಿ ವರ್ಷ 1 ಏಪ್ರಿಲ್ ಇಂದ ಮಾರ್ಚ್ 31ರವರೆಗೆ ನಾವು ಒಂದು ಸರ್ಕಾರ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಡಿ ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ನಮ್ಮಲ್ಲಿ ನೋಟಿಫಿಕೇಶನ್ ಜಾರಿಯಾಗುತ್ತೆ. ಈ ವಷ್ಟು 84 ವಲಯದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ವಲಯಗಳಲ್ಲಿ ಅವರಿಗೆ ಇಷ್ಟೇ ವೇತನವನ್ನು ಕೊಡಬೇಕು, ಇಷ್ಟು ವಿಡಿಎ ಕೊಡಬೇಕು ಅಂತಿರುತ್ತೆ. ಆ ವೇತನದಲ್ಲಿ ಅವರಿಗೆ ESIPF ಅನ್ನು ಮಾತ್ರ ಡಿಡಕ್ಷನ್ ಮಾಡಬೇಕು. ಅದು ಮಾಲಕರ ಕಾಂಟ್ರಿಬ್ಯೂಷನ್ ಇರುತ್ತೆ ಮತ್ತು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಅದೆರಡನ್ನ ಡಿಡಕ್ಷನ್ ಮಾಡಿ ಉಳಿದ ಹಣವನ್ನು ಅವರಿಗೆ ಚೆಕ್ ಅಥವಾ ಅವರ ನೆಪ್ ಮೂಲಕನೇ ಅವರಿಗೆ ಜಮಾ ಮಾಡಬೇಕು. ಉಳಿದ ಯಾವುದೇ ರೀತಿಯಲ್ಲಿ ನೀವು ಏನಾದರೂ ವೇತನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಅವರಿಗೆ ವೇತನ ಕೊಟ್ಟಿದ್ದಕ್ಕೆ ದಾಖಲೆನೇ ಇರೋದಿಲ್ಲ. ಒಬ್ಬ ಕಾರ್ಮಿಕ ಕೆಲಸ ಮಾಡಿದಾಗ ಅವರಿಗೆ ವೇತನವನ್ನು ಚೆಕ್ ಮುಖಾಂತರ ಅಥವಾ ಅವರ ಖಾತೆಗೆ ಜಮಾ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಅವರಿಗೆ ಪೂರ್ಣ ಪ್ರಮಾಣದ ಸ್ಯಾಲರಿ ನೀವು ಕೊಟ್ಟಿದ್ದೀರಿ ಅನ್ನೋದಕ್ಕೆ ದಾಖಲೆ ಇರುತ್ತೆ. ಬೇರೆ ಯಾವುದೇ ದಾಖಲೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಒಂದು ಶಾಪ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ ಪ್ರಕಾರ ನಾವು ಒಂದೊಂದು ವಿಧವಾದ ಸಂಸ್ಥೆಗಳಿಗೆ ಒಂದೊಂದು ರೀತಿಯ ವೇತನವನ್ನು ಫಿಕ್ಸ್ ಮಾಡಿರ್ತೇವೆ. ಪ್ರಸ್ತುತ ತಮಗೆ ಹೇಳೋದಾದ್ರೆ ಒಂದು ಸೇಲ್ಸ್ ಮ್ಯಾನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಒಂದು ಸೇಲ್ಸ್ ಮ್ಯಾನ್ ಅಂದ್ರೆ ಅವರಿಗೆ ನಿಗದಿತ 15,000ಕ್ಕಿಂತ ಹೆಚ್ಚಿನ ವೇತನವನ್ನು ಕೊಡಬೇಕಾಗುತ್ತೆ
0: ಮೇಡಮ್. ಹೆಣ್ಣು ಮಕ್ಕಳಾದ್ರೂ ಗಂಡು ಮಕ್ಕಳು?
1: ಹೌದು ಹೌದು ಮೇಡಮ್, ಸಮಾನ ವೇತನ.
0: ಈಗ ಬಾಲ
1: ಅವರು ಓಟಿ ಮಾಡಿದಾಗ ನಮ್ಮಲ್ಲಿ ಏನೋ ಇದೆ, ಇಷ್ಟು 8 ಗಂಟೆ ಕೆಲಸ ಮಾಡು, ಒಂದು ಗಂಟೆ ರೆಸ್ಟ್ ಅಲ್ಲಿ ಇರುವಂತ ಕೆಲಸ ಅಷ್ಟೇ. ಅದ ನಂತರದಲ್ಲಿ ಅವರು ಹೆಚ್ಚಿನ ವೇತನ ಕೆಲಸ ಮಾಡಿದಾಗ ಅದಕ್ಕೆ ತಕ್ಕನಾಗಿ 1 ಗಂಟೆಗೆ ಅವರು ಓಟಿಯನ್ನು ಕೊಡುವಂತದ್ದಿದೆ. ಆ ಓಟಿ ಅವರು ರಿಜಿಸ್ಟರ್ ನ ಮೇಂಟೈನ್ ಮಾಡಿ ಅವರಿಗೆ ಓಟಿಯನ್ನು ಕೊಡಬೇಕಾಗ್ತದೆ.
0: ಸೊ ಈಗಿನ ನಿಗದಿತ ಸಮಯ ಕೆಲಸ ಮಾಡ್ಲಿಕ್ಕೆ 8+1, 8 ಗಂಟೆ ಕೆಲಸ, 1 ಗಂಟೆ ಬ್ರೇಕ್ ರೆಸ್ಟ್ ಅಂತ ಹೇಳಿ. ಈಗ ಬಾಲ ಕಾರ್ಮಿಕರು ನಿಮ್ಮ ಇಲಾಖೆಯ ಯಾವ ಇದರಲ್ಲಿ ಪರಿಗಣಿಸಲ್ಪಡ್ತಾರೆ?
1: ಬಾಲ ಕಾರ್ಮಿಕರು ತಗೊಂಡಂಗೆ ಚೈಲ್ಡ್ ಲೇಬರ್ ಆಕ್ಟ್ ಮೇಡಮ್, ಚೈಲ್ಡ್ ಲೇಬರ್ ಆಕ್ಟ್ 1986 ಪ್ರಕಾರ ಅದನ್ನ ತಿದ್ದುಪಡಿ ಕಾಯ್ದೆ 2016 ಮೊದಲು ನಮ್ದು 1-14 ಬಾಲಕಾರ್ಮಿಕರು ಅಂತೇಳಿ ಮಾಡಿದ್ವಿ ನಾವು. 14ನೇ ವರ್ಷದವರೆಗೆ ಯಾರು ಕೂಡ ಯಾವುದೇ ಸಂಸ್ಥೆಯಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ. ಅದೇ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ 2016 ಪ್ರಕಾರ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಅಂತೇಳಿ ಮಾಡಿದ್ದೇವೆ. ಈ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರು ಯಾರಂದ್ರೆ 1-14 ಇರತಕ್ಕಂಥ ಮಕ್ಕಳನ್ನ ಬಾಲಕಾರ್ಮಿಕ ವ್ಯಾಪ್ತಿಯಲ್ಲಿ ಬರ್ತಾರೆ. 15-18 ಮೇಲಿಟ್ಟು ಆ ಅವಧಿ ಬರುವಂತವರು ಕಿಶೋರ ಕಾರ್ಮಿಕರಾಗ್ತಾರೆ. ಈ ಬಾಲಕಾರ್ಮಿಕರು ಯಾವುದೇ ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನು ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದೇ ನಿಮಗೆ 15-18 ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ದಿಮೆಗಳಲ್ಲಿ, ಈ ಅಪಾಯಕಾರಿ ಉದ್ದಿಮೆ ಅಂದ್ರೆ ಅದಕ್ಕೊಂದು ನೋಟಿಫಿಕೇಶನ್ ಪ್ರಕಾರ ಇಷ್ಟು ಸಂಸ್ಥೆಗಳು ಅಪಾಯಕಾರಿ ಅಂತ ಇದೆ. ಈಗ ಅಪಾಯಕಾರಿ ಉದ್ದಿಮೆಗಳು ಹೋಟೆಲು, ಇಂಡಸ್ಟ್ರೀಸು, ಮಿಷಿನರಿ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ಅಪಾಯಕಾರಿ ಅನ್ನೋದು, ಅದು ಅವರಿಗೆ ಮಕ್ಕಳಿಗೆ ತೊಂದರೆ ಆಗುವಂತಹ ಸಂಸ್ಥೆಗಳು ಯಾವ್ದೇ ಇದ್ರೆ ಫ್ಯಾಕ್ಟರಿಗಳಲ್ಲಿ ಅಪಾಯಕಾರಿ ಉದ್ದಿಮೆಗಳಲ್ಲಿ ಬಾಲಕಾರ್ಮಿಕರು ಅಥವಾ ಕಿಶೋರ ಕಾರ್ಮಿಕರು ಕೆಲಸ ಮಾಡ್ಲಿಕ್ಕೆ ಇಲ್ಲ. ಈ ಕಿಶೋರ ಕಾರ್ಮಿಕರು 15-18 ಕೆಲಸ ಮಾಡಬೇಕು ಅಂತ ಆದ್ರೆ ಅವರೆಲ್ಲೂ ಶಾಲೆಗೆ ಹೋಗ್ಲೇ ಇಲ್ಲ, ಅವನು ಕಲೀಲಿಕ್ಕೆ ಆಗೋದೇ ಇಲ್ಲ ಅಂತ, ಆಗ್ಲೇ ಇಲ್ಲ ಅನ್ನೋದಿಲ್ಲ. ನಮ್ಮ ಕಾನೂನಿನಡಿ 1-18 ಅವರು ಮಕ್ಕಳೇ, ಅವರು ಕಡ್ಡಾಯವಾಗಿ ವಿದ್ಯಾಭ್ಯಾಸ ಮಾಡಬೇಕು. ಅಕಸ್ಮಾತ್ ಅವನು ವಿದ್ಯಾಭ್ಯಾಸ ಮಾಡೋದಿಲ್ಲ, 15 ಅವನು ಯಾವುದೇ ಒಂದು ಸಂಸ್ಥೆಗೆ ಕೆಲಸಕ್ಕೆ ಹೋಗ್ತಾನೆ ಅನ್ನೋದಾದ್ರೆ 15-18 ಅವನು ಕೆಲಸ ಮಾಡಲಿಕ್ಕೆ ತೊಡಸಿಕೊಂಡಲ್ಲಿ ಕಾರ್ಮಿಕ ನಿರೀಕ್ಷಕರಿಂದ ಅವರು ಮಾಲೀಕರು ಅನುಮತಿಯನ್ನು ತಗೊಳ್ಬೇಕು. ಆ ಅನುಮತಿ ತಗೊಂಡಾಗ ನಾವು ಅವ್ರಿಗೆ ಏನಾದರೂ ಅವರಿಗೆ ಪರ್ಮಿಷನ್ ಕೊಟ್ಟರೆ ಆ ಬಾಲಕ 1 ಅಂದ್ರೆ 8 ಕೆಲಸದಲ್ಲಿ 5 ಮಾತ್ರ ಅವನು ಕೆಲಸವನ್ನು ಮಾಡಬೇಕು. ಆ 5 ಅವನಿಗೆ 1 ವಿಶ್ರಾಂತಿಯಾಗಿ ಕೊಡಬೇಕು. ಈ ವಿಶ್ರಾಂತಿ ಕೊಟ್ಟ ನಂತರ ಅವನಿಗೆ ಬೇರೆಯವರಿಗೆ ಎಷ್ಟು ವೇತನ ಕೊಡ್ತೀರಿ, ಆ ವೇತನವನ್ನ ಆ ಬಾಲಕನಿಗೆ ಕೊಡಬೇಕಾಗ್ತದೆ.
0: ಬಟ್ ಆನ್ ವಾಟ್ ಗ್ರೌಂಡ್ ನೀವು ಪರ್ಮಿಷನ್ ಕೊಡೋಕಾಗತ್ತೆ?
1: ನಮ್ಮಲ್ಲಿ ಯಾರು ಪರ್ಮಿಷನ್ ತಗೊಳ್ಳೇ ಇದ್ದಾರೆ, ಯಾಕಂದ್ರೆ ಈ ಕಾನೂನನ್ನ ಯಾರು ಪಾಲನೆ ಮಾಡೋದೇ ಇಲ್ಲ ಮೇಡಮ್. ಹಾಗಾಗಿ ಅವ್ರು ಪಾಲನೆ ಮಾಡ್ಲಿಕ್ಕೆ ಬದ್ರಿಲ್ದಾಗ ಯಾರು ಇದುವರೆಗೂ ನಮ್ಮ ಹತ್ರ ಬಂದು ಪರ್ಮಿಷನ್ ತಗೊಂಡಿಲ್ಲ. ನಮ್ಮ ಕುಂದಾಪುರ ವ್ಯಾಪ್ತಿಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ನಾವು ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡೋದಾದ್ರೆ, ಚೈಲ್ಡ್ ಲೇಬರ್ ನಮ್ಮಲ್ಲಿ ಇರ್ತಕ್ಕಂಥ ಪೋಷಕರು ಯಾರು ಕೂಡ ಮಕ್ಕಳನ್ನ ಬಾಲ ಕಾರ್ಮಿಕರಾಗಿ ಕಳಿಸೋದೇ ಇಲ್ಲ ಮೇಡಮ್. ನಮ್ಮಲ್ಲಿ ಮೊದಲ ಆದ್ಯತೆ ವಿದ್ಯಾಭ್ಯಾಸ. ಇದಲ್ಲದೇ ಹೊರ ರಾಜ್ಯದಿಂದ ಬರುವಂತವರು ಅಥವಾ ಹೊರ ಜಿಲ್ಲೆಯಿಂದ ಬರುವಂತ ಪೋಷಕರು ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ದೂಡ್ತಾರೆ. ಹಾಗೆ ದೂಡಿದಾಗ ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ನಮಗೆ ಮಕ್ಕಳ ಸಹಾಯವಾಣಿ ಇದೆ, 1098 ಮಕ್ಕಳ ಸಹಾಯವಾಣಿ ಇದೆ, ಅಥವಾ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಎರಡಕ್ಕೂ ಯಾರಾದರೂ ದೂರವಾಣಿ ಕರೆ ಮಾಡಬಹುದು. ಮಾಡಿದ್ರೆ ಆ ಕರೆ ಮಾಡಿದ ಮಾಹಿತಿಯನ್ನು ನಾವು ಯಾರಿಗೂ ಹೇಳೋದಿಲ್ಲ. ನೀವು ಕರೆ ಯಾರು ಮಾಡಿದ್ರು ಅಂತೂ ಹೇಳೋದಿಲ್ಲ. ಆ ಸಂಸ್ಥೆಗೆ ನಾವು ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ಕುಂದಾಪುರದ ವ್ಯಾಪ್ತಿಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಗೆ ತಹಸೀಲ್ದಾರ್ ಅವರು ಬಾಲಕಾರ್ಮಿಕ ಕಾಯ್ದೆಯ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಿರ್ತಾರೆ. ಅವ್ರ ಜೊತೆಗೆ ನಾವು 11 ಅವರ ಜೊತೆಗೆ ನಾವು ಸದಸ್ಯರಾಗಿರ್ತೇವೆ. ಕಾರ್ಮಿಕ ನಿರೀಕ್ಷಕರು ಅದಕ್ಕೆ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ನಾವು ಪ್ರತಿ ತಿಂಗಳು ಕಾರ್ಮಿಕ ನಮ್ಮ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡ್ತೀವಿ. ಸಭೆ ಮಾಡಿದ್ರ ಜೊತೆಗೆ ತಹಸೀಲ್ದಾರರ ಜೊತೆಗೆ ನಾವು ಟೀಮ್ ಆಗಿ ಸಂಸ್ಥೆಗಳಲ್ಲಿ ರೈಡ್ ಮಾಡಿ ಬಾಲಕಾರ್ಮಿಕರ ಬಗ್ಗೆ ಬ್ರೋಚರನ್ನೆಲ್ಲ ಇಟ್ಟು ಮಾಲೀಕರ ಗಮನಕ್ಕೆ ತರ್ತೇವೆ. ಯಾರೂ ಕೂಡ ಬಾಲಕಾರ್ಮಿಕರನ್ನ ನೇಮಿಸಿಕೊಳ್ಬೇಡಿ ಅಂತೇಳಿ. ಅದಾಗಿಯೂ ಕೂಡ ಹೊರ ಜಿಲ್ಲೆಯಿಂದ ಕೆಲವೊಂದು ಹೊರ ರಾಜ್ಯದಿಂದ ಬಂದಂತ ಮಕ್ಕಳು ಇಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ನಮಗೆ ಸಿಗ್ತಾರೆ. ಅದು ದೂರವಾಣಿ ಕರೆ ಬಂದಿದೆ. 1098 ಕರೆ ಬಂದಾಗ ಕೂಡ ನಾವು ರೈಡ್ ಮಾಡಿ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಪ್ರಕರಣ ದಾಖಲು ಮಾಡಿದಾಗ ಅವರಿಗೆ ಏನು ಪನಿಷ್ಮೆಂಟ್ ಅಂದ್ರೆ ಮೇಡಮ್, 20,000-60,000 ಮಾಲೀಕರಿಗೆ ದಂಡ ಹಾಕ್ತೇವೆ, ಜೊತೆಗೆ 2 ಜೈಲು ಶಿಕ್ಷೆ ಇದೆ ಅವರಿಗೆ ಈ ಆಕ್ಟಲ್ಲಿ ಮೇಡಮ್. ಹಾಗಾಗಿ ನಾವು ಎಲ್ಲರಿಗೆ ಹೇಳೋದು ಅದನ್ನೇ, ಯಾರೂ ಕೂಡ ಕೆಲಸಕ್ಕೆ ನೇಮಿಸಿಕೊಳ್ಳಬೇಡಿ. ಕಡ್ಡಾಯವಾಗಿ ಮಕ್ಕಳು 1-18 ವಿದ್ಯಾಭ್ಯಾಸನೇ ಮಾಡಬೇಕು ಅನ್ನೋದು ನಮ್ಮ ಕಾಯ್ದೆಯ.
0: ನಮ್ಮ ಕಾರ್ಮಿಕ ಇಲಾಖೆಗೂ ಒಂದು ಸಹಾಯವಾಣಿ ಇದೆಯಲ್ಲ?
1: ಹೌದು ಮೇಡಮ್, ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಒಂದು ಇದು ಬಂದಾಗ ಅದು ನಮ್ಮಲ್ಲಿ 1-55-214 ಅಂತ 1-55-214 ಇದು ನಮ್ಮ ಕಾರ್ಮಿಕ ಇಲಾಖೆಯ ಸಹಾಯವಾಣಿ. ಕಟ್ಟಡ ಕಾರ್ಮಿಕರಿಗಿರ್ಬೋದು, ಅಸಂಘಟಿತ ಕಾರ್ಮಿಕರಿಗಿರ್ಬೋದು, ಗಿಗ್ ಕಾರ್ಮಿಕರಿಗಿರ್ಬೋದು, ಅಥವಾ ಯಾವುದೇ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳಿಗೆ ಮಾಹಿತಿ ಬೇಕಂದ್ರೆ ನಮ್ಮ ಈ ಹೆಲ್ಪ್ ಲೈನ್ ಅಲ್ಲಿ ನೀವು ದೂರವಾಣಿ ಕರೆ ಮಾಡಿ ಸಹಾಯವನ್ನು ಪಡ್ಕೊಳ್ಬಹುದು.
0: ಇದು ಆಕ್ಟಿವ್ ಆಗಿದೆಯಾ ಸರ್?
1: ಹೌದು ಮೇಡಮ್, ಹೌದು. ಇದು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತೆ, ಅಲ್ಲಿ ನಮ್ಮ ಸಿಬ್ಬಂದಿಗಳಿರ್ತಾರೆ. ಯಾವುದೇ ದೂರು ಅಲ್ಲಿ ಲಭ್ಯವಾದಾಗ ಆ ದೂರನ್ನ ಅನುಸಾರವಾಗಿ ಅದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಅವರು ಮಾಹಿತಿ ಕೊಡ್ತಾರೆ, ಆ ಮಾಹಿತಿ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಆ ಕ್ಷೇತ್ರದ ತಾಲೂಕಿನ ಇನ್ಸ್ಪೆಕ್ಟರ್ ಅದರ ಬಗ್ಗೆ ಕ್ರಮ ವಹಿಸ್ತಾರೆ ಮೇಡಮ್.
0: ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೆಲ್ಲ ಸೌಲಭ್ಯಗಳಿದ್ದಾವೆ?
1: ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ, ಅಂದ್ರೆ ಈಗ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ನಾವು ಅವರ್ನೆಸ್, ಪ್ರತಿ ಎಸ್ಟಿ ಕಾಲೋನಿಯಲ್ಲಿ ಎಸ್ಟಿ ಅನುದಾನದಲ್ಲಿ ನಾವು ಎಸ್ಟಿ ಕಾಲೋನಿಗಳಿಗೆ ಎಸ್ಸಿ ಕಾಲೋನಿಗಳಿಗೆ ಹೋಗಿ ನಾವು ಕಾರ್ಯಕ್ರಮ ಅರಿವು ಕಾರ್ಯಕ್ರಮ ಮಾಡ್ತೇವೆ, ಬ್ರೋಚರ್ನಗಳನ್ನ ಕೊಡ್ತೇವೆ, ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಶಾಲೆಯಿಂದ ಹೊರಗುಳಿಬಾರದು, ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೀಲೇಬೇಕು ಅಂತೇಳಿ ನಾವು ಎಸ್ಸಿ ಮಕ್ಕಳಿಗೆ ಕಾಲೋನಿ ಕಾಲೋನಿಗೆ ಹೋಗಿ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ಅರಿವು ಕಾರ್ಯಕ್ರಮವನ್ನು ಮಾಡ್ತೇವೆ ಮೇಡಮ್. ಒಂದು ಎರಡನೇದಾಗಿ ಯಾವುದೇ ಸಂಸ್ಥೆಯಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಸಾಮಾಜಿಕ ಭದ್ರತೆ ಆಶುದೀಪ ಯೋಜನೆ ಸೊಸೈಟಿ ನಮ್ಮಲ್ಲಿ ಜಾರಿಯಲ್ಲಿದೆ ಮೇಡಮ್. ಈ ಇರತಕ್ಕಂಥ ಯೋಜನೆಯಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಎಸ್ಸಿ ಅಥವಾ ಎಸ್ಟಿ ಕೆಲಸಕ್ಕೆ ಸೇರಿಕೊಂಡಾಗ ಅವರಿಗೆ 2 ವರ್ಷದವರೆಗಿನ ಅವರು ಮಾಲಕರು ಅವರಿಗೆ ಕೊಡುವಂಥ ESI ಮತ್ತು PFನ ಕಾಂಟ್ರಿಬ್ಯೂಷನ್ ಅನ್ನು ಮಾಲೀಕರಿಗೆ ನಾವು 2 ವರ್ಷದ ಕಾರ್ಮಿಕರ ಒಂದು ESI PF ಕೊಟ್ಟಂತ ಒಂದು ಹಣವನ್ನು ಮಾಲೀಕರಿಗೆ ನಾವು ಕೊಡ್ತೇವೆ. ಯಾಕಂದ್ರೆ SC ST ಗೆ ನೀವು ಕೆಲಸ ಕೊಡಬೇಕನ್ನೋ ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ. ಹಾಗೆ ಅಲ್ಲಿ ಅದು ಅಲ್ಲದೇ ಅವರಿಗೆ ಒಂದು ಈ ಪ್ರಸ್ತುತ ಇವತ್ತು ಅವರು ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ ಅಂದ್ರೆ ಅಲ್ಲಿಂದ ಅವರಿಗೆ ಮಾಲೀಕರು ಕೊಡುವಂತ ಕಾಂಟ್ರಿಬ್ಯೂಷನ್ ಇರಬಹುದು ESI ಮತ್ತು PF ಅಲ್ಲಿ ಆ 2 ವಂತಿಕೆಯನ್ನ 2 ವರ್ಷದವರೆಗೆ ನಾವು ಮಾಲೀಕರಿಗೆ ಪಾವತಿ ಮಾಡ್ತೇವೆ. ಅಂದ್ರೆ ಇದು SC ST ಮಕ್ಕಳನ್ನ ಕಡ್ಡಾಯವಾಗಿ ಕೆಲಸದಲ್ಲಿ ತೊಡಸ್ಕೊಂಡು ಪ್ರೋತ್ಸಾಹಿಸಬೇಕನ್ನುವಂಥದ್ದರಿಂದ ಈ ಆಶುದೀಪ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ
0: ಮೇಡಮ್.
1: ಅದು ಅಲ್ಲದೆ ಅವರಿಗೆ 6,000 ರೂಪಾಯಿಯನ್ನ ಮೇಡಮ್, ಅಂದ್ರೆ ಅಪರ್ಚುನಿಟಿ ಟ್ರೈನಿಂಗ್ ಮಾಡೋರು ಇರ್ಬೋದು ಅಥವಾ SC ST ಗಳಿಗೆ ಬೇರೆ ಟ್ರೈನಿಂಗ್ ಕ್ಯಾಂಪ್ ಅನ್ನ ಮಾಡಿದಾಗ ಅಲ್ಲೂ ಕೂಡ ಕನಿಷ್ಠ ವೇತನ ದರದ 50% ಅಥವಾ ಗರಿಷ್ಠ 7,000 ರೂಪಾಯಿವರೆಗೆ ಅವರ ಮೊತ್ತವನ್ನ ಮಾಲೀಕರಿಗೆ ಜಮಾ ಮಾಡುವಂತದ್ದು ಕೂಡ ನಮ್ಮ ಆಶಾದೀಪ ಯೋಜನೆ ಅಡಿ ಜಾರಿಯಲ್ಲಿದೆ ಮೇಡಮ್.
0: ಓಕೆ, ಈ ಇಶ್ರಮ್ ಪೋರ್ಟಲ್ ಯಾವುದಕ್ಕೆಲ್ಲ ಸಹಾಯ ಮಾಡುತ್ತೆ ಸರ್?
1: ಇಶ್ರಮ್ ಪೋರ್ಟಲ್ ಅಲ್ಲಿ ಹಿಂದೆ ಯಾರ್ಯಾರು ಇಶ್ರಮ್ ಕಾರ್ಡ್ ಅನ್ನ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ಅಸಂಘಟಿತ ಕಾರ್ಮಿಕರಲ್ಲಿ ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿ ಅದನ್ನ ಅದಕ್ಕೆ ಪಿಕಪ್ ಮಾಡಿಕೊಂಡು ಅವರು ಕಾರ್ಮಿಕರಾಗಿದ್ದರಲ್ಲಿ ಅದನ್ನ ಅವರು ಆ ಕಾರ್ಡ್ಗೆ ತಗೊಳ್ಳಿಕ್ಕೆ ಅವಕಾಶ ಇದೆ ಮೇಡಮ್.
0: ಓಕೆ,
1: ಸೊ ಯಾರಾದರೂ ಈ ಶ್ರಮ್ ಕಾರ್ಡ್ ಹಿಂದೆ ತಗೊಂಡಾಗಲೂ ಕೂಡ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಈ ಶ್ರಮ್ ಕಾರ್ಡ್ ತಗೊಂಡು ಮರಣ ಹೊಂದಿದ್ದಲ್ಲಿ ಚಾಲಕರಾಗಿದ್ದಲ್ಲಿ ಅವರಿಗೆಲ್ಲರಿಗೂ ಕೂಡ ನಾವು ಅವರ ಫಲಾನುಭವಿಗೆ ಅಂದ್ರೆ ನಾಮನಿರ್ದೇಶಕರಿಗೆ ನಾವು ಧನ ಸಹಾಯವನ್ನು ಮನೆಗೆ ಹೋಗಿ ವೆರಿಫಿಕೇಶನ್ ಮಾಡಿ ಸಾಕಷ್ಟು ನಾವು ಧನ ಸಹಾಯವನ್ನು ಮಂಜೂರು ಮಾಡಿದ್ದೇವೆ.
0: ಈಗ ಯಾವ್ದಾದ್ರೂ ಕಾರ್ಮಿಕರಿಗೆ ಎಲ್ಲಾದ್ರೂ ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅಂದ್ರೆ ಎಂತ ಮಾಡ್ಕೋರು?
1: ಅಲ್ಲ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸಂಸ್ಥೆ ಮಾಲೀಕರು ಒಂದು ಅವರಿಗೆ ASI PF ಕೊಡದೇ ಇರಬಹುದು, ಅದಕ್ಕೆ ASI PF ಕಾರ್ಪೊರೇಷನ್ ಅನ್ನ ಕ್ರಮ ಕೈಗೊಳ್ತಾರೆ. ನಮ್ಮ ಕಾಮ್ಯ ವ್ಯಾಪ್ತಿಗೆ ಬರುವಂತಹದ್ದು ವೇತನ ಕೊಡದೇ ಇದ್ದಾಗ ಅಥವಾ ಅವರಿಗೆ ಯಾವುದೇ ಒಂದು ಹರಾಸ್ಮೆಂಟ್ ಮಾಡಿದಾಗ ಅಥವಾ ಇನ್ನಿತರ ಏನಾದರೂ ಥ್ರೆಟ್ ಮಾಡಿದ್ರೆ ಅಥವಾ ಅವರಿಗೆ ಸರಿಯಾದ ಒಂದು ಗೌರವ ಕೊಡದೇ ಇದ್ದಾಗ ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ನಮ್ಮ ಕನ್ಸುಲೇಷನ್ ಆಫೀಸರ್ ಇರ್ತಾರೆ. ನಮ್ಮಲ್ಲಿ ವ್ಯಾಪ್ತಿ ಇದೆ ಮೇಡಮ್, ಈಗ 100ರಿಂದ 100ರವರೆಗೆ ಕಾರ್ಮಿಕ ಅಧಿಕಾರಿಗಳು, ಆಮೇಲೆ ಸಹಾಯ ಕಾರ್ಮಿಕ ಆಯುಕ್ತರು, ಮಾನ್ಯ ಕಾರ್ಮಿಕ ಉಪಕಾರ್ಮಿಕ ಆಯುಕ್ತರು, ಈ ತರ ನಮ್ಮಲ್ಲಿ ಆಯಾ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಆ ಕಾರ್ಮಿಕರ ಅನುಗುಣವಾಗಿ ಅವರವರು ಆ ಕ್ಲೈಮ್ ಅರ್ಜಿಯನ್ನ ನಮ್ಮಲ್ಲಿ ಮಾಡಬಹುದು. IDA Act ಇದೆ ಮೇಡಮ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ನೇರವಾಗಿ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ದೂರು ಅರ್ಜಿಯನ್ನು ಸಲ್ಲಿಸಿ ಅವರು ಅಲ್ಲಿ ಆ ದೂರು ಅರ್ಜಿಯನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಅಕಸ್ಮಾತ್ ನಮ್ಮಲ್ಲಿ ಅದು ಇಬ್ರು ಸಂಧಾನ ಮಾಡಿ ಮಾಲಕ ಮತ್ತು ಕಾರ್ಮಿಕರ ನಡುವೆ ಸಂಧಾನವನ್ನು ಮಾಡಿ ಅವರು ಇತ್ಯರ್ಥ ಆಗುತ್ತೆ ಆದ ಪಕ್ಷದಲ್ಲಿ ಅವರು ID ಕಾಯ್ದೆಯಡಿ ಅದನ್ನ ನಮ್ಮ ಸರ್ಕಾರಕ್ಕೆ, ನಮ್ಮ ಇಲಾಖೆಯ ಸರ್ಕಾರ ಕಳಿಸ್ತಾರೆ. ಅಲ್ಲಿಂದ ಅದು ಕಾರ್ಮಿಕ ಇದಕ್ಕೆ ನ್ಯಾಯಾಲಯಕ್ಕೆ ಹೋಗುತ್ತೆ, ಅಲ್ಲಿ ಕೂಡ ಅವರು ಫೈಟ್ ಮಾಡಿ ನ್ಯಾಯವನ್ನು ಪಡ್ಕೊಳ್ಬಹುದು. ಅದೇ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ ನಮ್ಮಲ್ಲಿ, ಈ ಮಂಡಳಿಯಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತವರಿಗೂ ಕೂಡ ಅವರು ಮಾಲೀಕರ ಕಾಂಟ್ರಿಬ್ಯೂಷನ್ 40 ರೂಪಾಯಿ ಮತ್ತು ಕಾರ್ಮಿಕರ ಕಾಂಟ್ರಿಬ್ಯೂಷನ್ 20 ರೂಪಾಯಿ, ಒಟ್ಟು 60 ರೂಪಾಯಿಯನ್ನು ಕಟ್ಟಿ ನಮ್ಮ ಕಲ್ಯಾಣ ಮಂಡಳಿಯಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆ ರಿಜಿಸ್ಟರ್ ಮಾಡ್ಕೊಂಡಾಗ ಅವರು ಕೂಡ ಆ ವೆಲ್ಫೇರ್ ಬೋರ್ಡಲ್ಲಿ ಕೂಡ ಇವರು ವರ್ಷಕ್ಕೊಂದ್ಸಲ ಮಕ್ಕಳಿಗೆ, ಅವರ ಮಕ್ಕಳಿಗೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಲ್ಲದೆ ಕೂಡ ಅವರಿಗೆ ಅಲ್ಲಿ ಕಾರ್ಮಿಕರ ವೈದ್ಯಕೀಯ ನೆರವು ಕೂಡ ಅವರಿಗೆ ಅದರಲ್ಲಿ ಲಭ್ಯವಾಗುತ್ತೆ. ಅಲ್ಲಿ ಏನಂದ್ರೆ ಎಲ್ಲ ಈಗ ಯಾವುದೇ ಒಂದು ಆಂಜಿಯೋಪ್ಲಾಸ್ಟ್ ಮಾಡಬಹುದು, ಕ್ಯಾನ್ಸರ್, ಕಣ್ಣು, ಅಥೋಟಿಸ್, ಗರ್ಭಕೋಶ, ಈ ತರ ಎಲ್ಲ ವಿಧವಾದ ಒಂದು ಕಾಯಿಲೆಗಳಿಗೆ ಅವರಿಗೆ 1,000 ರಿಂದ ಗರಿಷ್ಠ 25,000 ವರೆಗೆ ಮತ್ತು ಪ್ರತಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಗೆ 500 ರೂಪಾಯಿಯಿಂದ 1,000 ರೂಪಾಯಿವರೆಗೆ ಮತ್ತು 6 ತಿಂಗಳವರೆಗೆ ಅವರಿಗೆ ಕಾರ್ಯನಿರ್ವಹಿಸುವಂತ ಮುಖಾಂತರ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಅವರ ಮಂಡಳಿ ಅಂದ್ರೆ ವೆಲ್ಫೇರ್ ಬೋರ್ಡ್ ಅಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮೇಡಮ್. ಇದು ಆ ಮಂಡಳಿಗೆ ಸಂಬಂಧಪಟ್ಟ ಹಾಗೆ. ಅವರು ಒಂದು ಸಂಘಟನೆ ಮಾಡಿಕೊಂಡು ಸಂಘ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಂಡಲ್ಲಿ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳುವಂತಹ ನೋಂದಾಯಿತ ಕಾರ್ಮಿಕ ಸಂಘಗಳಿಗೆ 1,00,000 ರೂಪಾಯಿಯನ್ನ ಧನ ಸಹಾಯ ಕೂಡ ಕಾರ್ಮಿಕ ಕಲ್ಯಾಣ ಆಯುಕ್ತರು ಅವರಿಗೆ ಸಂಘಟನೆಗಳಿಗೆ ಕೊಡ್ತಾರೆ ಮೇಡಮ್ ವರ್ಷಕ್ಕೊಂದು. ಮೇಡಮ್ ಇದಲ್ಲದೇ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರಿಗೆ ಅಪಘಾತ ಪರಿಹಾರ ವೈದ್ಯಕೀಯ ಸೌಲಭ್ಯ ಕೂಡ ನಮ್ಮ ಇಲಾಖೆಯಿಂದ ನಾವು ಜಾರಿ ಮಾಡಿದ್ದೇವೆ ಮೇಡಮ್. ಇದರಲ್ಲಿ ಕೂಡ ಅಸಂಘಟಿತ ವಲಯ ವೃತ್ತಿಯಲ್ಲಿ ಬರುವಂತಹ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಅರೆಕಾಲಿನ ವೃತ್ತಿ ನಿರ್ವಹಿಸುತ್ತಿದ್ದರು, ಪ್ರತಿದಿನ ಸಾರ್ವಜನಿಕರ ಮನೆ ಬಾಗಿಲಿಗೆ ಪತ್ರಿಕೆಗಳನ್ನು ವಿತರಿಸುವವರು, ಸದರಿ ಕಾರ್ಮಿಕರಲ್ಲಿ ಬಹುತೇಕರು ದಿನಪತ್ರಿಕೆ ವಿತರಿಸುವ ದ್ವಿಚಕ್ರ ವಾಹನಗಳನ್ನು ಬಳಸುತ್ತಿದ್ದು ಅಂತ ಒಂದು ಅಪಘಾತಕ್ಕೊಳಗಾದ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸದರಿ ಕಾರ್ಮಿಕರಿಗೆ ಅಪಘಾತ ಪರಿಹಾರ ವೈದ್ಯಕೀಯ ಸೌಲಭ್ಯಗಳು ವಿತರಿಸುವ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವ ಯೋಜನೆಯಡಿ ಯೋಜನೆಯ ಉದ್ದೇಶವಾಗಿದೆ. ಇದರಲ್ಲಿ ಯೋಜನೆಯ ಸೌಲಭ್ಯಗಳು ಏನಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅವರು 16 ರಿಂದ 59 ವರ್ಷದ ವಯೋಮಿತಿಯಾಗಿರಬೇಕು, ಕೇಂದ್ರ ಸರ್ಕಾರದ ಇಶ್ರಮ್ ಪೋರ್ಟಲ್ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಎಂಬ ವರ್ಗದಡಿ ನೋಂದಣಿಯಾಗಿರಬೇಕು, ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು, ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಹೊಂದಿರಬಾರದು. ಇವರಿಗೆ ದೊರಕುವ ಸೌಲಭ್ಯಗಳು ಅಂದರೆ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಇದೆ, ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ 2 ಲಕ್ಷದವರೆಗೆ ಶೇಕಡವಾರು ದುರ್ಬಲತೆ ಆಧಾರದ ಮೇಲೆ ಧನಸಹಾಯವನ್ನು ನೀಡುವಂಥದ್ದಿದೆ. ಹಾಗೆ ಅಪಘಾತ ಅಥವಾ ಮರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಆಸ್ಪತ್ರೆಯ ವೆಚ್ಚ 1 ಲಕ್ಷದವರೆಗೆ ಅವರಿಗೆ ನೀಡುವಂಥದ್ದು ಈ ಒಂದು ಯೋಜನೆಯಡಿ ಇದೆ ಮೇಡಮ್. ಇದರಲ್ಲಿ ಎಲ್ಲ ಪತ್ರಿಕಾ ವಿತರಕರು ಅವರು ಇಶ್ರಮ್ ಪೋರ್ಟಲ್ನಲ್ಲಿ ಸ್ವಯಂ ಆಗಿ ತಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಇದು ಕರ್ನಾಟಕ ರಾಜ್ಯ ಪತ್ರಿಕೆ ದಿನಪತ್ರಿಕೆ ವಿತರಕರಿಗೆ ಇರುವಂತಹ ಒಂದು ಯೋಜನೆ ಮೇಡಮ್.
0: ತುಂಬಾ ಒಳ್ಳೆ ಮಾಹಿತಿ ನಮ್ ಕೊಟ್ರಿ ಸರ್ ನೀವು ಆಕ್ಚುಲಿ.
1: ಅದಲ್ಲದೆ ಮೇಡಮ್, ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉಪಧನ ಪಾವತಿ ಕಾಯ್ದೆ 1972 ಪ್ರಕಾರ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟ್, ಅದನ್ನ ಈಗ ಕರ್ನಾಟಕ ಕಡ್ಡಾಯ ಉಪಧನ ನಿಯಮಾವಳಿ 2024 ಅಂತೇಳಿ ಜಾರಿಗೆ ತಂದಿದ್ದಾರೆ. ಯಾವುದೇ ಸಂಸ್ಥೆಯಲ್ಲಿ ಈಗ 10 ಜನಕ್ಕಿಂತ ಮೇಲಿದ್ದಕ್ಕಂಥ ಸಂಸ್ಥೆಗಳಲ್ಲಿ ಗ್ರಾಜ್ಯುಟಿಯನ್ನ ಮಾಡಿ ಅವರಿಗೆ ಅವರ ವೃತ್ತಿ ಪೂರ್ಣ ಆದಾಗ ಅವರಿಗೆ ಗ್ರಾಜ್ಯುಟಿ ಕೊಡುವಂತ ವ್ಯವಸ್ಥೆ ಇರುತ್ತೆ. ಅಂಥದ್ರಲ್ಲಿ ಮಾಲೀಕರುಗಳು ಅವರಿಗೆ ಗ್ರಾಜ್ಯುಟಿ ಪಾಲಿಸಿಯನ್ನು ಮಾಡಿಕೊಳ್ಳೋದ್ರಿಂದ ಕಾರ್ಮಿಕರಿಗೆ ಅವರು ಮಾಲೀಕರು ಈಸಿಯಾಗಿ ಉಪಧನ ಪಾವತಿಯಲ್ಲಿ ಗ್ರಾಜ್ಯುಟಿ ಪಾಲಿಸಿಯನ್ನು ಅವ್ರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಕೂಡ ನಾವು ಈಗಾಗಲೇ ಎಲ್ಲ ಸಂಸ್ಥೆಗಳ ಮಾಲೀಕರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಇದರಲ್ಲಿ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟಲ್ಲಿ ಉಪಧನ ಕಡ್ಡಾಯ ಉಪಧನ ವಿಮೆ ಪಾಲಿಸಿಯನ್ನು ಮಾಡಿಕೊಳ್ಳಿಯೂ ಕೂಡ ಕ್ರಮ ವಹಿಸ್ತಾ ಇದ್ದೇವೆ ಮೇಡಮ್. ಕೊನೆಯದಾಗಿ ಹೇಳೋದಂದ್ರೆ ಕಟ್ಟಡ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಒಂದು ಸೆಸ್ ಕಾಯ್ದೆ, ನಮ್ಮ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ 1966 5(1) ಪ್ರಕಾರ ಯಾವುದೇ ಒಂದು ಸಂಸ್ಥೆ ಈಗ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೊಡುವಂತಹ ಧನಸಹಾಯ ಎಲ್ಲಿಂದ ಬರುತ್ತೆ ಅಂದ್ರೆ ಮೇಡಮ್, ಒಬ್ಬ ಮಾಲೀಕ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾನೆ, ಆ ನಿರ್ಮಾಣ ಮಾಡಿದ ಒಂದು ಯಾವುದೇ ಕಮರ್ಷಿಯಲ್ ಕಟ್ಟಡ ಆದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ 1% ಸೆಸ್ ಅನ್ನು ನಮ್ಮ ಮಂಡಳಿಗೆ ಜಮಾ ಮಾಡಬೇಕು. ಅಥವಾ ಗೃಹ ಆದ್ರೆ ಅಂದ್ರೆ ಮನೆ ನಿರ್ಮಾಣ ಮಾಡಿದಾಗ 10 ಲಕ್ಷಕ್ಕಿಂತ ಕಡಿಮೆ ಅಂದ್ರೆ 9,99,999 ಅವನು ಸೆಸ್ ಕಟ್ಟಲಿಕ್ಕಿಲ್ಲ. ಆ ಪಟ್ಟು 10 ಲಕ್ಷಕ್ಕಿಂತ ಮೇಲೆ ಅವನು ಕಟ್ಟಡ ನಿರ್ಮಾಣ ಮಾಡಿದಾಗ 1% ಸೆಸ್ ಅನ್ನ ಮೊದಲನೇದಾಗಿ ಅವನು ಪರ್ಮಿಷನ್ ತಗೋವಾಗ ಪಂಚಾಯಿತಿ ಮೂಲಕ ಮಂಡಳಿಗೆ ಜಮಾ ಮಾಡಬೇಕು. ಅದ ನಂತರ ಅವರು ಮನೆ ಪೂರ್ಣಗೊಂಡ ನಂತರ ಕಾರ್ಮಿಕ ಅಧಿಕಾರಿ ಮತ್ತು ಸುಂಕ ಅಧಿಕಾರಿ ನಿಯಂತ್ರಣ ಅಧಿಕಾರಿಗಳು ಉಡುಪಿ ಕಾರ್ಮಿಕ ಅಧಿಕಾರಿಗಳು ಅವರ ಮುಂದೆ ಅವರು ಲೇಬರ್ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಒಂದು ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು. 2,700 ರೂಪಾಯಿಯನ್ನು ಕಟ್ಟಿ ರಿಜಿಸ್ಟರ್ ಮಾಡಿದ ನಂತರ ಅವರಿಗೆ ಪೂರ್ಣ ಪ್ರಮಾಣಕ್ಕೆ ಎಷ್ಟು ಮನೆಗೆ ಅವರು ಖರ್ಚು ಮಾಡಿದ್ದಾರೆ ಅದರ ಒಂದು ರಿಮೈನಿಂಗ್ ಮೊತ್ತ ಏನು ಮಂಡಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸೆಸ್ ಅನ್ನು 1% ಕಟ್ಟಿರ್ತಾರೆ ಅದನ್ನು ಹೊರತುಪಡಿಸಿ ಉಳಿದ ಸೆಸ್ ಅನ್ನು ನಮ್ಮ ಮಂಡಳಿಗೆ ಜಮಾ ಮಾಡಿದ ನಂತರ ಅವರಿಗೆ ನಾವು NOCಯನ್ನು ಕೊಡ್ತೀವಿ. ಆ NOC ತೆಗೆದುಕೊಂಡ ನಂತರನೇ ಅವರು ಪಂಚಾಯಿತಿಯಿಂದ ಹೋಗಿ ಡೋರ್ ನಂಬರ್ ಅನ್ನು ಪಡ್ಕೊಳ್ಬೇಕು ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅನ್ನ ಈ ಸೆಸ್ ಪೂರ್ಣ ಪ್ರಮಾಣದಲ್ಲಿ ಕಟ್ಟಿದ ನಂತರ PDO ಅವರಿಗೆ ಆಕ್ಯುಪೇಷನ್ ಲೆಟರ್ ಅನ್ನು ಕೊಡಬೇಕು. ಆವಾಗ ನಮಗೆ ಆ 1% ಸೆಸ್ ಏನು ಮಾಲೀಕರು ನಮಗೆ ಜಮಾ ಮಾಡಿರ್ತಾರೆ ಮಂಡಳಿ ಜಮಾ ಮಾಡಿರ್ತಾರೆ ಅದೇ ಹಣದಿಂದ ಈ ಕಟ್ಟಡ ಕಾರ್ಮಿಕರಿಗೆ ಇಷ್ಟೆಲ್ಲ ಸವಲತ್ತುಗಳನ್ನ ನಾವು ಆ ಮಂಡಳಿಯಿಂದ ಅವರಿಗೆ ಕೊಡ್ತೇವೆ.
0: ಸೊ ಕಾರ್ಮಿಕ ಇಲಾಖೆಯಿಂದ ಈ ತರ ಬಗೆ ಬಗೆ ಬಗೆ ಬಗೆ ಕಾರ್ಯಕ್ರಮ ಇತ್ತು ಸರ್. ಅದರಲ್ಲೂ ಸಂಘಟಿತ ಅಸಂಘಟಿತ ಗಿಗ್ ಕಾರ್ಮಿಕರು ಅಂತೆಲ್ಲ ಹೇಳ್ಕೊಂಡು ಸುಮಾರು ವಿಷಯ ಗೊತ್ತಾಯ್ತು ನಮ್ಗೆ ಇವತ್ತು. ಸೊ ಯಾವ ತರದ್ದೆಲ್ಲ ಅಲ್ಲಿ ಸೌಲಭ್ಯಗಳಿದ್ದಾವೆ, ಅದನ್ನ ಹಾಕುದ ಹೆಂಗೆ, ಅಪ್ಲೈ ಮಾಡೋದ ಹೆಂಗೆ, ಏನೆಲ್ಲ ಸೌಲಭ್ಯಗಳು ಸಿಕ್ತೋ ಅದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ನೀವು ಕೊಟ್ರಿ ಸರ್. ಕೆಳಗ್ರೆ ನಮ್ಮೊಟ್ಟಿಗೆ ಇಷ್ಟದಲ್ಲಿ ಮಾತಾಡಿದ್ದು ವಿಜೇಂದ್ರ ಕೆ ಅವರು, ಕಾರ್ಮಿಕ ನಿರೀಕ್ಷಕರು ಕುಂದಾಪುರ ವೃತ್ತ ಕುಂದಾಪುರ. ವಿಜೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ಇಂಥ ಒಂದು ಅಗತ್ಯ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ನಮಸ್ತೆ ಮೇಡಮ್, ನಮಸ್ತೆ, ಥ್ಯಾಂಕ್ ಯು.
0: ಓಕೆ ಕೇಳುಗ್ರೆ, ಈ ಮಾಹಿತಿ ಬಹುಶಃ ನಿಮ್ಮೆಲ್ಲರಿಗೂ ಸಹಾಯ ಆಗ್ಬಹುದು, ನಿಮಗ್ ಬ್ಯಾಡ ಅಂದ್ರೆ ಬೇರೆಯವರಿಗಾದ್ರೂ ಸಹಾಯ ಆಗ್ತ. ಹಂಗಾಗಿ ಅವರಿಗೂ ಹೇಳೋ ಕೆಲಸ ಮಾಡಿ. ಸದ್ಯಕ್ಕೆ ನಾವು ಹೋಯ್ ಬತ್ತೋ. ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡಿ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.

0: ಈ ಗಂಟೆ ಅಂತ ಮಾಡತ್ತಿಲ್ಲ ಅಲ್ಲ ಮಾರೆ, 24 ಗಂಟೆ ಫೋನ್ ಇಟ್ಕೊಂತ ಐಕಂತ ನಿಮ್ ಮಾಡು ಬೇರೆ ಕಸಬಿಲ್ಲೇನಾ
1: ಇವರೊಬ್ರು ಮಾರೆ ಸಾಲ್ಯತ್ಲೇ.

0: ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಸಾತ್ಯಕಿ ಪಂಜಿಗಾರ್. ಇವತ್ತಿನ ಯಕ್ಷ ಸಮಾಗಮದಲ್ಲಿ ಬಡಗುತಿಟ್ಟಿನ ಪ್ರಖ್ಯಾತ ಚಂಡೆವಾದಕರಾದ ಶಿವಾನಂದ ಕೋಟ ಅವರು ನಮ್ಮ ಜೊತೆಗಿದ್ರು. ಇವರು ಕೋಟ ಶಿವಣ್ಣ ಅಂತಾನೆ ಫೇಮಸ್. ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಶಿವಣ್ಣ. ಈಗ ನೀವು ತುಂಬಾ ಫೇಮಸ್ ಆಗಿದ್ರಿ ಚಂಡೆಗಾರರಾಗಿ, ಚಂಡೆವಾದಕರಾಗಿ. ನಿಮಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು ಹೇಗೆ?
1: ನನಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು, ನಮ್ಮ ಮನೆಯ ಹತ್ತಿರ ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಾ ಕೇಂದ್ರ, ಅಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ, ಭಾಗವತ್ಗೆ ಕಲಾ ಕೇಂದ್ರ ಇದ್ದಿತ್ತು. ಅದು ಅಲ್ಲದೆ ನಾನು ಶಾಲೆಯಲ್ಲಿ ಯಕ್ಷಗಾನ ಕಲಿತಾ ಇದ್ದೆ. ಶಾಲೆಯಲ್ಲಿ ಎಮ್ಮೆನ್ ಮಧ್ಯಸ್ಥರು ಅಂತ ಮನೋರು, ನಮ್ಮನವರು ನರಸಿಂಹಧ್ಯಸ್ಥರು ಅಂತ ಅವರ ಹೆಸರು, ಎಮ್ಮೆನ್ ಮಧ್ಯಸ್ಥರು ಅಂತ ನಾವು ಕರೆಯುವುದು ಅವರನ್ನು. ಅವರು ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದಾಗ ನಮಗಲ್ಲಿ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಡ್ತಾ ಇದ್ದರು. ಆವಾಗ ಲಯಜ್ಞಾನ ಇದ್ದಿತ್ತು, ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಶಾಲೆ ಬಿಟ್ಟು ಕೂಡಲೇ ಓದು ಕಡಿಮೆ ಮಾಡಿ, ಶಾಲೆ ಬಿಟ್ಟು ಕೂಡಲೇ ದೇವಸ್ಥಾನದ ಮಾಳಿಗೆ ಮೇಲೆ ಹೋಗಿ ಕೂತು ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳು ನಾರಾಯಣ ಪೊಪ್ಪರ ಪದ್ಯ ಹೇಳಿಕೊಡೋದನ್ನ, ತಿಮ್ಮಪ್ಪ ನಾಯ್ಕರ ಮೊದಲೇ ಹೇಳಿಕೊಡೋದನ್ನ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ನನಗೆ.
0: ನೀವು ಈಗ ಮೊದಲು ಹಿಮ್ಮೇಳ ಕಲಾವಿದರಾಗಬೇಕು ಅಂತ ಅನ್ಸ್ಕೊಂಡ್ರ ಅಥವಾ ಮುಮ್ಮೇಳ ಕಲಾವಿದರಾಯ್ಕ ಅಂತ ಅನ್ಸ್ಕೊಂಡ್ರ ಹೆಂಗೆ?
1: ನಾನು ಮೊದಲು ಮೇಳಕ್ಕೆ ಹೋದದ್ದೇ ಹೆಜ್ಜೆ ಕಲಿತದ್ರಿಂದ ಅಮೃತೇಶ್ವರಿ ಮೇಳಕ್ಕೆ ವೇಷಧಾರಿಯಾಗಿ ಹೋದದ್ದು, ಬಾಲಗೋಪಾಲ ವೇಷಕ್ಕಾಗಿ ಹೋದದ್ದು. ನಾರಾಯಣ ಪೊಪ್ಪರು ಭಾಗವತರು ಗುರುಗಳು ನನ್ನನ್ನು ಕರ್ಕೊಂಡೋಗಿ ಪಿ ಶ್ರೀಧರ್ ಹಂದೇವರ ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಬಾಲಗೋಪಾಲ ವೇಷಕ್ಕೆ ಸೇರ್ಪಡೆ ಮಾಡಿದರು.
0: ಹಾಗಾದ್ರೆ ನೀವೀಗ ಚಂಡವಾದಕ್ರೈ ಹೋಪುಗಿಂತ ಮುಂಚೆ ವೇಷಕ್ಕೆ ಹೋದ?
1: ವೇಷಕ್ಕೆ ಹೋದದ್ದು, ವೇಷ ಬಾಲಗೋಪಾಲ. ಹಾಗೆ ನನ್ನ ಮುಖದ ಛಾಯೆಯಲ್ಲಿ ಹಾಸ್ಯದ ಛಾಯೆ ಉಂಟಂತ ಹಾಸ್ಯ ಪಾತ್ರಗಳನ್ನು ಕೆಲವೆಲ್ಲ ಮಾಡಿಸ್ತಿದ್ರಿ, ಬಾಗಿಲು ದೂತ, ವನಪಾಲಕ ಎಲ್ಲ ಮಾಡಿಸ್ತಾ ಇದ್ದರು ಸಣ್ಣ ಪುಟ್ಟ ವೇಷಗಳನ್ನು. ಹಾಗೆ ವೇಷ ಮಾಡಿ ಮಾಡಿ ಮಾಡಿ ಮಾಡಿ ಕಡೆಗೆ ನನಗೆ ವೇಷದ ಮೇಲೆ ಜಿಗುಪ್ಸೆ ಬಂದು ಯಕ್ಷಗಾನದ ಚಂಡೆಯನ್ನು ಅಭ್ಯಾಸ ಮಾಡುವಂತ ಚಂಡೆ ಬಗ್ಗೆ ಒಲವು ಬಂದದ್ದು. ಆದ್ರಿಂದ ಚಂಡೆ ಶುರು ಮಾಡಿದೆ. ಅಂದ್ರೆ ಮನೆಯಲ್ಲಿ ಇದ್ದ ಡಬ್ಬಗಳನ್ನೆಲ್ಲ ಬಾರಿಸಿ ಬಾರಿಸಿ ಬಾರಿಸಿ, ಲಯಜ್ಞಾನ ಇತ್ತಲ್ಲ, ಡಬ್ಬ ಬಾರಿಸಿ ಬಾರಿಸಿ ಅಭ್ಯಾಸ ಮಾಡಿದ್ದು. ಅದೇ ಇಂಥದ್ದೇ ನಿಖರವಾದ ಪೆಟ್ಟುಗಳು ಅದು ಇದಂತಿಲ್ಲ, ಒಟ್ಟು ಬಾರಿಸ್ತಾ ಇದ್ದಿದ್ದು
0: ಬಾರಿಸ್ತಾ ಇದ್ದಿದ್ದು. ನಿಖರವಾದ ಪೆಟ್ಟುಗಳನ್ನು ಹೇಳಿಕೊಡ್ಲಿಕ್ಕೆ ಗುರುಗಳಂತ ಇದ್ದ ಯಾರು ನಿಮ್ಮ ಚಂಡೆವಾದಕರನ್ನಾಗಿ ಮಾಡ್ಲಿಕ್ಕೆ ನಿಮ್ಗೆ ಗುರುಗಳು ಯಾರು?
1: ನನಗೆ ಚಂಡೆವಾದಕರಾಗಿ ಗುರುಗಳು ಯಾರೂ ಇರಲಿಲ್ಲ, ನಾನು ಸ್ವಯಂ ಕಲ್ತದ್ದು. ಅದರ ಮೇಲೆ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಪಡೆ ಆದೆ.
0: ಸ್ವಯಂ ಕಲ್ತ ಚಂಡೆವಾದಕರಾಗಿ ಸಾಲಿಗ್ರಾಮ್ಗೆ
1: ಸೇರಿದೆ. ಸಾಲಿಗ್ರಾಮ ಮೇಳದ ಪ್ರಧಾನ ಚಂಡೆವಾದಕರು ದಿವಂಗತ ಕಾಳಿಂಗನವರ ಭಾಗವತರೊಟ್ಟಿಗೆ ಸಹಪಾಠಿಯಾಗಿದ್ದಂತ ರಾಮಕೃಷ್ಣ ಮಂದರ್ತಿ ಅವರು, ಅವರೊಟ್ಟಿಗೆ ಕೈ ಕೆಳಗೆ ಒತ್ತು ಚಂಡೆಗಾರನಾಗಿ ಕೆಲಸ ಮಾಡ್ತಾ ಇದ್ದೆ.
0: ಸರಿ.
1: ಅಲ್ಲಿ ನನಗೆ ಚಂಡೆಗ ಬಗ್ಗೆ, ಚಂಡೆಯ ಟೇಕು ಪೆಟ್ಟು ಹೇಗೆ, ಗುಂಪು ಹೇಗೆ, ಮತ್ತೆ ಯಾವ ಇದಕ್ಕೆ ಹೇಗೆ ಬಾರಿಸಬೇಕು ಅದನ್ನೆಲ್ಲ ಸರಿ ಮಾಡಿ ತಿದ್ದಿ ಒಂದು ಚಂಡೆಗಾರ ಅಂತ ರೂಪ ಕೊಟ್ಟವರು ರಾಮಕೃಷ್ಣ ಮಂದರ್ತಿ ರಾಮಣ್ಣ.
0: ಈಗ ನೀವು ಮೇಳಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಮನೆಯಲ್ಲಿ ಹೇಗಿತ್ತು ವಾತಾವರಣ?
1: ಮನೆಯಲ್ಲಿ ಅಂದ್ರೆ ನನ್ನ ಸಣ್ಣಕ್ಕಿದ್ದಾಗ ಯಕ್ಷಗಾನದ ಹುಚ್ಚು ಹಿಡಿತು, ನಾನು ವೇಷಕ್ಕೆ ಹೋದೆ. ಆವಾಗ ನಾವು ಸಣ್ಣವರಲ್ವಾ, ಮನೆ ನೆನಪಾಗ್ತಾ ಇತ್ತು, ಮನೆ ಬಿಟ್ಟು ಹೋದವ್ ನಿಮ್ಮ ಮನೆ ನೆನಪಾಗಿ ಸಂಜೆ ಆಟ ಶುರುವಾಗುವಾಗ ಮನೆಗೆ ಬರೋದು ಇತ್ತು.
0: ನೀವು ಸಾಧಾರಣ ಎಷ್ಟನೇ ಕ್ಲಾಸಲ್ಲಿ ಫಸ್ಟ್ ಮೇಳಕ್ಕೆ ಹೋದ್ದೆ?
1: ನಾನು ಮೇಳಕ್ಕೆ ಹೋದ್ದೆ ಹನ್ನೆರಡನೇ ವರ್ಷದಲ್ಲಿ. ನನಗೆ 12 ವರ್ಷ. ಆವಾಗ ಮೇಳಕ್ಕೆ ಬಾಲಗೋಪಾಲ ವೇಷಕ್ಕೆ ಹೋದದ್ದು.
0: ಆಮೇಲೆ ಚಂಡೆಗಾರರಾಗಿ ಹೋಗುವಾಗ?
1: ಚಂಡೆಗಾರರಾಗಿ ಹೋಗುವಾಗ ನನಗೆ 16ನೇ ವರ್ಷ.
0: ಹಂಗಾರೆ 4 ವರ್ಷ ವೇಷ ಕಟ್ಟಿದೆ. ಆಮೇಲೆ ಚಂಡೆವಾದನ.
1: ಅದು ಅಮೃತೇಶ್ವರ ಮೇಳದಲ್ಲಿ ಚಂಡೆವಾದನ ಮಾಡ್ತಿದ್ದೆ. ಆವಾಗ ಹೊಳೆಗದ್ದೆ ಗಜಾನನ ಭಂಡಾರ ಅಂತ ಚಂಡೆ ಹೊರಿತಿದ್ರು
0: ಅಮೃತೇಶ್ವರಿ ಮೇಳದಲ್ಲಿ.
1: ದುರ್ಗಪ್ಪ ಗುಡಿಗಾರರು ಇದ್ದಿದ್ರು
0: ಮೊದ್ಲೇವರು.
1: ನನಗೆ ಆವಾಗ ಚಂಡೆ ಸುದ್ದಿ ಮಾಡ್ಕೊಳ್ಲಿಕ್ಕೆ ಬರುದಿಲ್ಲ ಇತ್ತು. ಹೊಳೆಗದ್ದೆ ಗಜಾನನ ಭಂಡಾರ ಸುದ್ದಿ ಮಾಡಿ ಕೊಡ್ತಾ ಇದ್ರು ನನಗೆ, ಅವರು ಮಾಡಿಕೊಡೋದು. ಈಗ ನನಗೆ ಈಗ ಸುದ್ದಿ ಮೇಲೆ ಹಾಕುದಂತ ಉಂಟಲ್ಲ ಮೇಳದಲ್ಲಿ, ಬಿಳಿ ಎರಡು ಕಪ್ಪೆರಡು. ಆವಾಗೆಲ್ಲ ಬಿಳಿ ಎರಡಕ್ಕೆ ಅವ್ರು ಮಾಡಿಕೊಟ್ಟು ಮಲಗ್ತಿದ್ರು ಪಾಪ ಅವರು. ನಾನು ಮತ್ತೆ ಕಪ್ಪೆರಡು ಹಾಕಿದ್ಕೊಳ್ಳೋದನ್ನ ಹಿಡ್ಕೊಂಡು ಅವ್ರನ್ನ ಎಳಸಿ ಮತ್ತೆ ಅದನ್ನು ಶುದ್ಧಿ ಮಾಡ್ಕೊಂಡು ಬಂದು ಬಾರಿಸ್ತಿದ್ದೆ. ಅಂದ್ರೆ ಅವಾಗ ನಮಗಷ್ಟು ಶ್ರುತಿ ಜ್ಞಾನ ಅದೆಲ್ಲ ಇರಲಿಲ್ಲ. ಕಡೆಗೆ ಸಾಲಿಗ್ರಾಮ್ ಮೇಳಕ್ಕ ಬಂದ ಮೇಲೆ ಶ್ರುತಿ ಜ್ಞಾನ ಅಭ್ಯಾಸ ಮಾಡಿಕೊಂಡು ಚೆಂಡೆ ಇದು ಮಾಡಿದ್ದೆ.
0: ನೀವು ಪ್ರಥಮವಾಗಿ ವೇಷ ಕಟ್ಟಿದ್ದು ಮೇಳದಲ್ಲ ಅಥವಾ ಹವ್ಯಾಸಿಯ ಶಾಲೆಯಲ್ಲಿ? ಆ ತರ
1: ಶಾಲೆಯಲ್ಲಿ ಶಾಲೆಯಲ್ಲಿ ಮೊದಲು ವೇಷ ಕಟ್ಟಿ ಶಾಲೆಯಲ್ಲಿ
0: ಶಾಲೆಯಲ್ಲಿ
1: ಶಾಲೆಯಲ್ಲಿ ಮಕ್ಕಳ ಮೇಳ ಯಕ್ಷತರಂಗ ಬಾಲಕರ ಯಕ್ಷಗಾನ ಮೇಳ ಅಂತ ಶಾಂಭವಿ ಶಾಲೆಯಲ್ಲಿ ಎಂ ಎನ್ ಮಧ್ಯಸ್ಥರ ನಿರ್ದೇಶನದಲ್ಲಿ ಮೂರು ಪ್ರಸಂಗಗಳನ್ನು ಮಾಡಿದರು. ಭೀಷ್ಮ ವಿಜಯ, ರಾಣಿ ಶಶಿಪ್ರಭೆ, ರತ್ನಾವತಿ ಕಲ್ಯಾಣ. ಅದರಲ್ಲಿ ಮೂರರಲ್ಲೂ ನಾನು ಹಾಸ್ಯ ಪಾತ್ರ ಮಾಡ್ತಿದ್ದೆ. ಅವಾಗ
0: ಮೂರು ಪ್ರಸಂಗದಲ್ಲಿ
1: ಹಾಸ್ಯ, ಭೀಷ್ಮ ವಿಜಯದಲ್ಲಿ ಸಾಲ್ವನ ತೂತ, ಶಶಿಪ್ರಭೆಯಲ್ಲಿ ಅಜ್ಜಿ, ಕಡೆಗೆ ಇದರಲ್ಲಿ ರತ್ನಾವತಿ ಕಲ್ಯಾಣದಲ್ಲಿ ಮೊದಲು ದರಡವರ ಒಂದು ತೂತ. ಮೂರು ವೇಷ ಮಾಡ್ತೀವಿ,
0: ಮೂರು ವೇಷ ಮಾಡಿ.
1: ಆವಾಗ ಮಕ್ಕಳ ಮೇಳಗಳ ಸ್ಪರ್ಧೆ ನಡೀತಾ ಇತ್ತು ಉಡುಪಿಯಲ್ಲಿ, ಯಕ್ಷಗಾನ ಕಲಾರಂಗದವರದ್ದು. ಆವಾಗ ಮಕ್ಕಳ ಮೇಳ ಸ್ಪರ್ಧೆಯಲ್ಲಿ ಮೂರು ವರ್ಷವೂ ಹಾಸ್ಯದಲ್ಲಿ ನನಗೆ ಪ್ರಥಮ ಬಹುಮಾನ. ಹಾಸ್ಯ ಮಾಡ್ತಾ ಇದ್ದ ಹಾಸ್ಯದ ಒಲವು ಜಾಸ್ತಿ ನನ್ನ.
0: ಈಗ ಚಂಡವಾದಕರಾಗಿ ಸಾಲಿಗ್ರಾಮ್ ಮೇಳಕ್ಕೆ ಸೇರಿ,
1: ಸಾಲಿಗ್ರಾಮ್ ಮೇಳ.
0: ಆಮೇಲೆ ಸಾಲಿಗ್ರಾಮ್ ಮೇಳದಲ್ಲೇ ಮುಂದುವರೆದ್ರ ಅಥವಾ ಬೇರೆ ಮೇಳಗಳಿಗೂ ಹೋದ್ರ?
1: ನಾನು ಅಮೃತೇಶ್ವರ ಮೇಳದಲ್ಲಿ 4 ವರ್ಷ ಬಾಲಗೋಪಾಲ ವೇಷ ಮಾಡಿ ಆದ್ಮೇಲೆ ಹಂದೆಯವರು ಅದನ್ನ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ ಮಾಡಿದರು.
0: ಅಮೃತೇಶ್ವರಿ ಮೇಳ
1: ಮೇಳವನ್ನ ಕೋಟ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ. ಅದರಲ್ಲಿ ಆವಾಗ ದಾರೇಶ್ವರದವರು ಭಾಗವತರಾಗಿದ್ದರು, ಸುಬ್ರಹ್ಮಣ್ಯ ದಾರೇಶ್ವರದವರು ಮೇನ್ ಭಾಗವತರಾಗಿದ್ದರು. ಆವಾಗ ನಾನು ಒತ್ತು ಚಂಡೆ ಮಾಡ್ತಿದ್ದೆ ಅಲ್ಲಿ, ಹೊಳಗೆದ್ದೆ ಗಜಾನ ಮಂಡಾರ ಮೇನ್ ಚಂಡೆ, ನಾನು ಒತ್ತು ಚಂಡೆ ಬಾರಿಸ್ತಿದ್ದೆ. ಅಲ್ಲಿಂದ ಚಂಡೆ ಬಾರಿಸ್ಲಿಕ್ಕೆ ಶುರು ಮಾಡಿದ್ದೆ. ಚಂಡೆ ಬಾರಿಸುವಾಗ ಅವರು ಮೇನ್ ಚಂಡೆ, ನಾನು ಒತ್ತು ಚಂಡೆ, ಒತ್ತು ಚಂಡೆ ಮಾಡಿ ವೇಷ ಮಾಡ್ತಿದ್ದೆ ನಾನು.
0: ಅವ್ರು ಚಂಡೆಗೆ ಬಂದ ಮೇಲೆ ನೀವು
1: ವೇಷಕ್ಕೆ ಹೋಗ್ತಿದ್ದೆ. ಅದರಲ್ಲಿ ಕಡೆಗೆ 1 ವರ್ಷ ಹಿರೇಮಾಲಿಂಗೇಶ್ವರ ಮೇಳ, ಕಡೆಗೆ ಹಂದಿಯವರಿಗೆ ಮೇಳ ನಡೆಸ್ಕೊಳ್ಲಿಕ್ಕೆ ಆಗದೆ ಏನೋ ಆರ್ಥಿಕ ಪರಿಸ್ಥಿತಿ ಏನೋ ಅವ್ರದ್ದು ಸಂಬಂಧ ಯಜಮಾನರಿಗೆ ಸಂಬಂಧಪಟ್ಟದ್ದು. ನಾವು ಅವರು ಪಂಚಲಿಂಗೇಶ್ವರ ಮೇಳ ಅಂತ ಪುರ್ಲೆ ರಾಮಚಂದ್ರ ಹೆಗಡೆಯವರಂತ ಪಂಚಲಿಂಗೇಶ್ವರ ಮೇಳ ಮಾಡಿದರು. ಅಲ್ಲಿ 1 ವರ್ಷ ಅಲ್ಲಿಯೂ ಚಂಡೆಗಾರಿಕೆ ಮಾಡಿದೆ.
0: ಆಮೇಲೆ ಸಾಲಿಗ್ರಾಮವೇ
1: ಅಲ್ಲ, ಅಲ್ಲಿ 1 ವರ್ಷ ಮಾಡಿ ಆದಮೇಲೆ ಸೌಕೂರಲ್ಲಿ 1 ವರ್ಷ ಮಾಡಿದೆ. 3 ವರ್ಷ ಚಂಡೆಗಾರಿಕೆ, ಕಡೆಗೆ ಅದ ಮೇಲೆ ಸಾಲಿಗ್ರಾಮ್ ಮೇಳವನ್ನು ಸೇರಿದ್ದೆ. ಸಾಲಿಗ್ರಾಮ್ ಮೇಳ ಸೇರಿ 39 ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ತಿರುಗಾಟ ಮಾಡಿದೆ.
0: 39 ವರ್ಷ ಒಂದೇ ಮೇಳ,
1: ಒಂದೇ ಮೇಳದಲ್ಲಿ
0: ಮೇಳ ಬದಲಾಯಿಸಲಿಲ್ಲ. ಈಗ ಮೇಳದಿಂದ ನಿವೃತ್ತಿ ತಕೊಂಡು ಎಷ್ಟು ಟೈಮ್ ಆಯ್ತು? ಎಷ್ಟು ವರ್ಷ?
1: 2 ವರ್ಷ ಆಯ್ತು.
0: 2 ವರ್ಷ ಆಯ್ತು.
1: 2 ವರ್ಷ ಆಯ್ತು.
0: ಈಗ ನಿಮ್ 39 ವರ್ಷದ ಈ ಜರ್ನಿ ಇತ್ತಲ್ಲ, ಇದರಲ್ಲಿ ನಿಮ್ಗೆ ಅತ್ಯಂತ ಇಷ್ಟದ ಭಾಗವತಿಕೆ ಯಾರದ್ದು? ಅಂದ್ರೆ ನಿಮ್ಗೆ ಚಂಡ ಬಾರಿಸ್ಲಿಕ್ಕೆ ಅವ್ರ ಭಾಗವತಿಕೆ ಇದ್ರೆ ಭಾರಿ ಖುಷಿ, ಅಂತ ಭಾಗವತರು ಯಾರದಾದ್ರು ಹೇಳೋದಾದ್ರೆ?
1: ಹೇಳೋದಾದ್ರೆ ಎಲ್ಲಾ ನನಗೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಕೇಳಿದ್ದು ಯಾವ ಭಾಗವತರು ಇಷ್ಟ ಅಂತ, ಅದು ನಾವು ಯಾವ ಭಾಗವತರನ್ನು ನಿಷ್ಠೂರ ಮಾಡಬಾರದು, ನಾವು ಯಾರನ್ನು ದೂರಲೂಬಾರದು. ಎಲ್ಲಾ ಭಾಗವತರೊಟ್ಟಿಗೆ ನಂದ ಸೌಭಾಗ್ಯ ಅಂತ ಹೇಳ್ತೇನೆ. ಕರ್ತೋಕ ಮಂಜುನಾಥ ಭಾಗವತರಿಂದ ಹಿಡಿದು ಈಗಿನ ರಾಘವೇಂದ್ರ ಆಚಾರ್ಯರಾಗಲಿ ಅಥವಾ ಚಂದ್ರಕಾಂತರ ಮೂಡುಬೆಳ್ಳೆಯವರಾಗಲಿ ಅಥವಾ ಈಗಿನ ಇನ್ನೂ ಸಣ್ಣ ಭಾಗವತರು ಗಣೇಶ ಬಿಲ್ಲಾಡಿ ಆಗಲಿ, ಅಲ್ಲಿವರೆಗಿನ ಎಲ್ಲಾ ಭಾಗವತರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ. ಆದ್ರೆ ನನಗೆ ಖುಷಿ ಕೊಟ್ಟದಂದ್ರೆ, ನನಗೆ ಸಾಲಿಗ್ರಾಮ್ ಮೇಳಕ್ಕೆ ನನ್ನನ್ನು ಸೇರಿಸಿದಂತ ಭಾಗವತರ ಅಂತ ಯೋಗಪುರ ವರ್ತಕರು ಕಾಳಿಂಗನವಡ್ರ ಭಾಗವತಿಗೆ ಖುಷಿ ಕೊಟ್ಟಿದೆ. ದಾರೇಶ್ವರದವ್ರ ಭಾಗವತಿಗೆ ಖುಷಿ, ಎಲ್ಲಾ ಭಾಗವತರೊಟ್ಟಿಗೆ ಖುಷಿ ಕೊಟ್ಟಿದೆ. ಅತ್ಯಂತ ಖುಷಿ ಕೊಟ್ಟದಂದ್ರೆ ನನಗೆ ಅವರೊಟ್ಟಿಗೆ ಬಾರಿಸುವ ಯೋಗ ಸಿಕ್ಕಿತ್ತ. ಕಾಳಿಂಗನವಡ್ರೊಟ್ಟಿಗೆ, ಕಾಳಿಂಗನವಡ್ರೊಟ್ಟಿಗೆ ಬಾರಿಸಿದ್ದೇನೆ, ಉಪ್ಪೂರು ಭಾಗವತರೊಟ್ಟಿಗೆ ಬಾರಿಸಿದ್ದೇನೆ. ಅದೇ ಹೇಳಿದ್ನಲ್ಲ, ಎಲ್ಲಾ ಭಾಗವತರು ಎಲ್ಲಾ ಮಡ್ಲೆಗಾರರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ.
0: ಸಾಧಾರಣ 2-3 ಪೀಳಿಗೆ ಭಾಗವತರೊಟ್ಟಿಗೆ ಕೆಲಸ ಮಾಡಿದ್ದೀರಿ?
1: ಚಂಡ ಕೆಲಸ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ತೆಂಕಿನ ಭಾಗವತರೊಟ್ಟಿಗೂ ಕೆಲಸ ಮಾಡಿದ್ದೇನೆ.
0: ನಾ ಅದನ್ನ ಕೇಳಿ ಕಂದಿದ್ದೆ, ನೀವು ತೆಂಕಿನ ಚಂಡೆ ಎಲ್ಲಿ ಕಲ್ತ್ರಿ?
1: ತೆಂಕಿನ ಚಂಡೆ ಕಲೀಲಿಲ್ಲ ನಾನು. ನನ್ನನ್ನ ನಾನು ಸಾಲಿಗ್ರಾಮ್ ಮೇಳದಲ್ಲಿ ಇರುವಾಗ ನಮ್ಮ ಯಜಮಾನರದೇ ಮಂಗಳಾದೇವಿ ಮೇಳ ಅಂತ ಇತ್ತು, ಪಿ ಕಿಶನ್ ಹೆಗಡೆಯವರು. ಆ ಮೇಳದಲ್ಲಿ ಚಂಡೆಗಾರರು ಕೆಲವು ದಿವಸ ಸ್ವಸೂತ್ರ ಇರುವುದಿಲ್ಲ, ಅಂದ್ರೆ ಕಾಯಂ ಚಂಡೆಗಾರ ಅಂತ ಇರಲಿಲ್ಲ. ಆವಾಗ ಯಾರಾದ್ರೂ ರಜೆ ಮಾಡಿದ್ರೆ, ಏ ಮಾಡಿ ನೀನಲ್ಲ ಒಂದ್ ಸ್ವಲ್ಪ ಹೋಗ್ ಮಾರಾಯ ಅಂತಿದ್ರು. ಆವಾಗ ನಾನು ಆ ತೆಂಕಿನ ಹೊರಡಿಕೆ ನನಗೆ ಬರುವುದಿಲ್ಲ, ಹೊರಡಿಕೆ ನಮ್ಮ ಕೋಲಲ್ಲಿ ನಾನು ಮಾಡ್ತಾ ಇದ್ದೆ. ಚಂಡೆ ಬಾರಿಸ್ತಿದ್ದೆ ಯಾಕೆ ಕೇಳಿದ್ರೆ, ಅಲ್ಲಿ ಒಬ್ರು ತೋರಿಸಿಕೊಡೋರು ಇದ್ರೆ ಮೊದ್ಲೆಗಾರರು, ನಾವು ಅವರೊಟ್ಟಿಗೆ ಅನುಸರಣೆಯಾಗಿ ಹೋಗ್ಬೋದು, ಏನೂ ತೊಂದರೆ ಆಗದಿದ್ದಂಗೆ. ನಾನು ತೆಂಕಿನಲ್ಲಿ ಪರಿಪೂರ್ಣ ಅಂತಲ್ಲ, ಅವರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೇನೆ. ಯಾರಿಗೂ ಇಷ್ಟೊಂದು ತೊಂದರೆ ಆಗಲಿಲ್ಲ. ಆದರೆ ಇನ್ನಿಂದ ಈಗ ಧರ್ಮಸ್ಥಳ ಮೇಳದಲ್ಲೇ ಆಗಲಿ, ಮಂಗಳಾದೇವಿ ಮೇಳದಲ್ಲಾಗಲಿ, ಅಥವಾ ಈ ಕಠಿಣ ಮೇಳದಲ್ಲಾಗಲಿ, ಯಾರೇ ಆಗಲಿ, ಈಗ ಹೋದರೂ ಹೊಯ್ ಶಿವಣ್ಣ ಸೇವೆ ಮಾಡೋದಿಲ್ವೋ ಕೇಳ್ತಾರೆ ಅಂದರೆ ಯಾರಿಗೂ ನಾನು ಆವಾಗ ನನಗೆ ಅನಿಸ್ತು ಹೋ ನನ್ನಿಂದ ಯಾರಿಗೂ ತೊಂದರೆ ಆಗಲಿಲ್ಲ. ಆದರೂ ನಾನು ಭಾಷೆಯಾದ ಮೇಲೆ ಅವ್ರ ಹತ್ರ ಕೇಳ್ತೇನೆ ನಿಮ್ಮ ಹತ್ರ ನಿಮಗೇನು ತೊಂದರೆ ಆಯ್ತೇನೋ, ಯಾಕಂದರೆ ಮೊದಲೇ ಅವರು ತೋರಿಸಿಕೊಟ್ರೆ ನಮ್ಗೆ ಅನುಕೂಲ. ಈಗ ಮೊದಲೇ ಅವನು ಬಡಗಿನವ ನಾನು ಬಡಗಿನವನು ಆದರೆ ಭಾರಿ ಕಷ್ಟ, ಭಾಗವತರಿಗೂ ಕಷ್ಟ. ಅದಕ್ಕೆ ತೆಂಕಿನವರು ಹಾಗೆ ತೋರಿಸಿಕೊಟ್ಟು ನಮ್ಮನ್ನು ಅವ್ರ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರಿಂದ ನನಗೆ ತೆಂಕಿನ ಬಾರಿಸ್ಲಿಕ್ಕೆ ಅನುಕೂಲ ಆಯ್ತು.
0: ನಾನು ಸುಮಾರು ಸಲ ನೋಡಿದ್ದೆ ನಿಮ್ಮನ್ನು ಅಂದ್ರೆ ತೆಂಕಿನ ರಂಗಸ್ಥಳದಲ್ಲಿ ಚಂಡೆ ಬಾರಿಸಿದ್ದನ್ನು, ಹಾಗಾಗಿ ಇದನ್ನು ಕೇಳಿದ್ದು ನಿಮ್ಗೆ. ಈಗ ಚಂಡೆಗಾರನಾದವನಿಗೆ ಭಾಗವತರೊಟ್ಟಿ ಈಗ ರಂಗಸ್ಥಳದಲ್ಲಿ ಕೂತು ಗಟ್ಟಿ ಮಾತಾಡು ಗಾತಿಲ್ಲ, ಈಗ ಎಂತ ಸಣ್ಣ ಎಲ್ಲ ಎಂತಾದ್ರು ವಿಷಯ ಆಚೆಚೆ ಮಾಡೋದಾರು ಮಾಡ್ಕೊಳಕ್, ಅದು ಹೇಗೆ ಅರ್ಥ ಮಾಡ್ಕೊಂಬುದು?
1: ಅದು ಹೇಗೆ ಕೇಳಿದ್ರೆ, ಈಗ ಭಾಗವತರು ನಮ್ಗೆ ಮೊದಲೇ ಸೂಚನೆ ಕೊಡ್ತಾರೆ ಇಂಥ ಪದ್ಯಕ್ಕೆ ಹೀಗೆ ಅಂತ, ಅಥವಾ ನಮ್ಮ ಭಾಗವತರು ಮಡ್ಲೆಗಾರರ ಹತ್ರ ಹೇಳ್ತಾರೆ, ಮಡ್ಲೆಗಾರರು ನಮ್ಗೆ ಹತ್ರ ಇರ್ತಾರ ಅವ್ರ ಹತ್ರ ಹೇಳ್ತಾರೆ ಅವನ ಹತ್ರ ಹೀಗಂತ ಹೇಳಿ ಅಂತ. ಏನಂದ್ರು ರಂಗಸ್ಥಳದಲ್ಲಿ ನಿರ್ದೇಶಕ ಭಾಗವತನೇ, ಭಾಗವತ ಆದ ಮೇಲೆ ಮೊದಲೇ ಚಂಡೆಗಾರ.
0: ಭಾಗವತ ಒಂದೇ ವೇಷಧಾರಿ ಅಂತ ಹೇಳ್ತಾರೆ,
1: ಪ್ರಧಾನ ವೇಷಧಾರಿಯೇ ಭಾಗವತರು. ಭಾಗವತರು ಆಡಿದ ಮಾತಿನ ಮೇಲೆ ನಾವು ಹೋಗ್ಬೇಕು, ಬಿಟ್ರೆ ನಾವು ನಮ್ಮಿಂದೆ ನಮ್ದೇ ಒಂದು ತೋರಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಆದ್ರೂ. ಹಾಗೆ ಯಕ್ಷಗಾನದಲ್ಲಿ ಭಾಗವತ ಮೊದಲೆಗಾರ ಚಂಡೆಗಾರ ಮೂರು ಜನ ಹೊಂದಾಣಿಕೆಯಲ್ಲಿ ಇದ್ರೆ ಮಾತ್ರ ಒಂದು ಯಕ್ಷಗಾನ ಪ್ರದರ್ಶನ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ಒಳ್ಳೇದಾಗಲಿಕ್ಕೆ ಯಶಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಭಾಗವತರು ನಮಗೆ ಸೂಚನೆ ಕೊಡ್ತಾರೆ, ಅಥವಾ ರಂಗಕ್ಕೆ ಹೋಗಬೇಕಿದ್ರ ಮೊದಲೇ ಈಗ ಯಾರದಾದರೂ ಪಾಂಡವರು ಡೊಲಗುದೋ ಅಥವಾ ಬಣ್ಣದ ವೇಷದ್ದೋ ಏನಾದರೂ ವಿಶೇಷತೆ ಏನಾದರೂ ಇದ್ದರೆ ಮೊದಲೇ ಹೇಳಿಬಿಡ್ತಾರೆ ಹೀಗೆ ಹೀಗೆ ಉಂಟು ಅಂತ. ಅಲ್ಲದಿದ್ರು ಅಲ್ಲೇ ನಮಗೆ ಮೊದಲೆಗಾರ ಹತ್ರ ಹೇಳಿ ನಮಗೆ ಹೇಳಿಸ್ತಾರೆ, ಆವಾಗ ನಮಗೇನು ತೊಡಕಾಗುವುದಿಲ್ಲ, ಹಾಗಾಗಿ ತೊಂದರೆ ಇಲ್ಲ.
0: ಈಗ ಕೆಲವು ಕುಣಿತದ ಪದ್ಯಗಳು ಅಂತಿರುತ್ತೆ, ವನವಿಹಾರದ ಪದ್ಯ, ಅದರಲ್ಲೆಲ್ಲ ಈ ಮೊದಲ ಚಂಡೆ ಜುಗಲ್ ಬಂದಿ ತುಂಬಾ ಮಾಡ್ತಾರೆ. ಅದಕ್ಕೆ ಮೊದಲೆಗಾರರಿಗೂ ಚಂಡೆ ಅವರಿಗೂ ಇರಬೇಕಾದ ಹೊಂದಾಣಿಕೆ, ಅದು ಹೇಗೆ
1: ಹೊಂದಾಣಿಕೆ ಅಂತ ಹೇಳಿದ್ರೆ, ನಾವು ಅದು ಒಂದು ಮನೆಯಲ್ಲಿ ಸಂಸಾರದವರು ಹೇಗಿರ್ತಾರೋ ಹಾಗೆ ಅಷ್ಟು ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇರಬೇಕು. ಈಗ ನಾವನ್ನು ಒಂದು ಬಾರಿಸಿ ಕೈದು ಮಾಡಿದ ಮೇಲೆ ಅವರು ಬಾರಿಸ್ಬೇಕು. ಈಗ ನಾನು ಅವರು ಒಟ್ಟು ಬಾರಿಸ್ತು ಹೋದ್ರೆ ಈ ಜುಗಲು ಬಂದಿ ಅಂತ ದಾರಿ ಮೇಲೆ ಬಿದ್ದು ಹೋಗ್ತದೆ, ಅದು ಏನು ಪ್ರಯೋಜನ ಇಲ್ಲ.
0: ಎರಡು
1: ಅರ್ಥ ಆಗುದಿಲ್ಲ. ನಾವು ಅವರು ಹೊಂದಾಣಿಕೆ ಮಾಡಿಕೊಂಡು ಹೀಗೆ ಹೀಗೆ ಮಾಡುವ ಅಂತ ಒಂದ್ ಸ್ವಲ್ಪ ಮೊದಲೇ ಮಾತಾಡಿಕೊಂಡು ರಂಗದಲ್ಲಿ ನಾವು ಅದನ್ನ ಪ್ರದರ್ಶನ ಪ್ರಯೋಗ ಮಾಡಿದ್ರೆ ಪ್ರದರ್ಶನ ಒಳ್ಳೇದಾಗ್ತದೆ, ಹಾಗೆ ಮಾಡ್ಕೊಳ್ಬೇಕು.
0: ಈಗ ಅಂತದೇ ವನವಿಹಾರದ ಪದ್ಯಗಳಲ್ಲ ಕಲಾವಿದರು ಹೇಗೆ ಕುಣಿತರು ಅದಕ್ಕೆ ನೀವು ಚಂಡೆ ನುಡಿಸುದಾ ಅಲ್ಲ, ಹೇಗೆ ಕಲಾವಿದರು ನಿಮ್ಗೆ ಹೊಂದಾಣಿಕೆ ಆಗ್ಬೇಕಲ್ಲ ಕುಣಿಯುವವರಿಗೆ ನೀವು ಹೊಂದ್ಕೊಂಡು ಹೋಗುದಾ ಹೇಗೆ ಅಂತ?
1: ಅದೀಗ ಮೊದಲು ನನಗೆ ಎಲ್ಲಾ ಸಂದರ್ಶನದಲ್ಲೂ ಹೇಳಿದ್ದೆ ಅದನ್ನ ಈಗ ಇಲ್ಲಿ ಹೇಳ್ಬೇಕ. ಮೊದಲು ನಾವುಡ್ರು ಉಪ್ಪೂರು ಭಾಗವತರು, ನಾವುಡ್ರು ದಾರೇಶ್ವರರು, ನೆಬ್ಬೂರರು, ಕೆ ಪಿ ಹೆಗಡೆಯವರು, ಇಷ್ಟೋ ಜನ ಭಾಗವತರಿದ್ದಾಗ, ಪ್ರಧಾನ ಭಾಗವತರಿದ್ದಾಗ ಹಿಮ್ಮೇಳದವರು ಹೇಗೆ ಬಾರಿಸ್ತಾ ಇದ್ದಾರೋ ಅದಕ್ಕೆ ಕಲಾವಿದರು ಕುಣಿತಾ ಇದ್ರು. ಈಗಿನ ವಾತಾವರಣದಲ್ಲಿ ಕಲಾವಿದರು ಏನು ಕುಣಿತಾರೋ ಅದನ್ನು ನಾವು ಬಾರಿಸಲೇಬೇಕು. ಈಗ ಹೊಂದಾಣಿಕೆ
0: ಮಾಡ್ಕೊಳ್ಳೇಬೇಕು.
1: ಮಾಡ್ಕೊಳ್ಳದೇ ಇದ್ರೆ ನಮಗೂ ಅವರಿಗೂ ನಿಷ್ಠೂರ ಆಗ್ತದೆ, ಯಜಮಾನಿಗೆ ಮೇಳದಲ್ಲಿ ಕಷ್ಟ ಆಗ್ತದೆ. ಯಜಮಾನನಿಗೆ ಅವನನ್ನು ಬಿಡುವಾಗೂ ಇಲ್ಲ, ನಮ್ಮನ್ನು ಬಿಡುವಾಗೂ ಇಲ್ಲ. ಆದ್ದರಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಈಗ ಏನಾಯ್ತು ಕೇಳಿದ್ರೆ, ಈಗಿನ ಯುವ ಕಲಾವಿದರಲ್ಲ ಅವರು ಕುಣಿತ ನೋಡಿಯೇ ನಾವು ಬಾರಿಸಬೇಕಾಗ್ತದೆ, ಅದು ಉಪಾಯ ಇಲ್ಲ. ಕ್ರಮ ಹೇಗೆ ಕೇಳಿದ್ರೆ ಹಿಮ್ಮೇಳದವ್ರು ಬಾರಿಸಿದ್ದು ಅವ್ರು ಕುಣಿಬೇಕು. ಈಗ ಅದಿಲ್ಲ, ಈಗ ಯಾವ ಮೇಳದಲ್ಲೂ ಇಲ್ಲ ಅದು. ಅವ್ರು ಕುಣಿದದನ್ನು ನಾವು ಬಾರಿಸುವ ಪರಿಸ್ಥಿತಿ ಆಗಿದೆ. ಅದ್ರ ಬಗ್ಗೆ ಬೇಜಾರಿಲ್ಲ. ಆದ್ರೆ ಅವರು ಮೊದಲೇ ಈಗ ಅವ್ರು ಏನಾದ್ರು ಹೊಸತನ ತೋರಿಸುತ್ತಿದ್ರೆ ನಮ್ಮ ಹತ್ರ ಒಂದು ಹೇಳ್ಕೊಂಡು ಮಾಡಿದ್ರೆ ನಮ್ಗೆ ಅನುಕೂಲ. ಈ ಕೆಲವು ಸರಿ ಆಗುದುಂಟು, ಅದು ಅವ್ರ ತಪ್ಪು ಆಗಿರ್ಬೋದು, ನಮ್ಮ ತಪ್ಪು ಆಗಿರ್ಬೋದು. ಈಗ ಒಂದು ಸ್ಟೆಪ್ ಕುಣಿತಾರೆ ಅವರು, ಆ ಹೊಸ ಸ್ಟೆಪ್ ಕುಣಿದ್ರು ಅಂತ ನಾವು ಅದನ್ನು ಒಂದು ನಮಗೆ ಗೊತ್ತಾಗುವುದಿಲ್ಲ. ಎರಡನೇ ನಾವು ಬಾರಿಸ್ಲಿಕ್ಕೆ ಅದು ಹೋಗುವಾಗ ಅವರು ಆ ಸ್ಟೆಪ್ ಬದಲು ಮಾಡಿ ಬೇರೆ ಸ್ಟೆಪ್ ಕುಣಿತ ಶುರು ಮಾಡ್ತಾರೆ, ಆವಾಗ ಅಲ್ಲೆಲ್ಲ ಗೊಂದಲ ಆಗ್ತದೆ. ಈಗ ನಾವು ಮೇಳದಲ್ಲಿ ಒಂದೇ ಟೀಮ್ನಲ್ಲಿ ಇರುವುದಾದ್ರೆ ಅವ್ರು ಏನು ಕುಣಿತಾರೆ ನಮ್ಗೆ ಅವ್ರನ್ನ ನೋಡುದೇ ಬೇಡ.
0: ಗೊತ್ತಿರ
1: ಬೇಡ ಇವರು ಏನ್ ಕುಣಿತಾರೆ ಅಂತ ಗೊತ್ತಾಗ್ತದೆ. ಆ ಚಾಲ್ ಶುರು ಮಾಡುವಾಗಲೇ ಗೊತ್ತಾಗ್ತದೆ. ಅದೇ ಈ ಮಳೆಗಾಲದ ಆಟದಲ್ಲಿ ಬೇರೆ ಬೇರೆ ಕಲಾವಿದ್ರಲ್ಲ,
0: ಬೇರೆ ಬೇರೆ ಮಾಡಿದ ಕಲಾವಿದ್ರ,
1: ಆವಾಗ ಒಂದ್ ಸ್ವಲ್ಪ ನಾವು ಅದ್ರ ಬಗ್ಗೆ ನಿಗಾ ಇಡಬೇಕಾಗುತ್ತೆ ಅಷ್ಟೇ.
0: ಆಮೇಲೆ ನಿಮ್ಗೀಗ ಇಷ್ಟು ವರ್ಷದ ತಿರುಗಾಟದಲ್ಲ, ಈಗ ಯಾವ ಕಲಾವಿದ್ರಿಗೆ ಚಂಡೆ ನುಡ್ಸುದ್ ನಂಗೆ ದೊಡ್ಡ ಟಾಸ್ಕ್, ಅಯ್ಯೋ ಇವ್ರ ಮಾರ ಇವ್ರಿಗೆ ನಾನ್ ನುಡ್ಸುದ ಅಂತ ಈಗಲ್ಲ, ಮೊದ್ಲು ನಿಮ್ಗೆ ಅನ್ಸದಿತ್ತ ಯಾವತ್ತಾದ್ರೂ?
1: ಉಂಟು, ಮಾಬಲ ಹೆಗಡೆಯವರಿಗೆಲ್ಲ ನಾವು ಬಾರಿಸುವ ಯೋಗ್ಯತೆ ಇದ್ದವರೇ ಅಲ್ಲ. ಮಾಬಲ ಹೆಗಡೆಯವರ ವೇಷಕ್ಕೆ, ಚಿಟ್ಟಾಣಿಯವರ ವೇಷಕ್ಕೆ ಅದಕ್ಕೆಲ್ಲ ಬಾರಿಸುವಾಗ ನಮ್ಗೆ ಕೈಕಾಲು ಗಡಗಡ ಅಂತಿತ್ತು. ಯಾಕಂದ್ರೆ ಅವರ ಯೋಗ್ಯತೆಗೆ ನಾವೆಲ್ಲ ಅಲ್ಲ, ನಮ್ ಗುರುಗಳು ಅಂತವ್ರು ಬೇಕು, ರಾಮಕೃಷ್ಣ ಮಂದರ್ತಿಯವರು ಇಂಥವ್ರು ಬೇಕು, ನಮಗೆ ಹೆದರಿಕೆ ಆಗ್ತಿತ್ತು. ಆದರೂ ಅವರೇ ನಮ್ಮನ್ನು ಹುರಿದು ಮುಸ್ಕೊಂಡು ನೀನು ಹೆದರ್ಬೇಡುವ, ನಾವೆಲ್ಲ ಇದ್ದೇವೆ, ಏನು ತೊಂದರೆ ಇಲ್ಲ, ಸುಧಾರಿಸ್ಕೊಂಡು ಬಾರಿಸ ಮರಾಯ ಅಂತ ನಮಗವರು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಒಂದು ಚಂಡೆಗಾರನಾಗಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಅವರೆಲ್ಲ ಇದು ಮಾಡಿದ್ದಾರೆ. ಆದ್ದರಿಂದ ನಮಗೆ ಅದು ಬಾರಿಸುವಾಗ ಹೆದರಿಕೆ ಆಗ್ತದೆ ದೊಡ್ಡ ಕಲಾವಿದರು. ಅದಕ್ಕಂತೂ ಮಾಬಲ ಹೆಗಡೆಯವರಂದ್ರೆ ಮೇರೂ ಕಲಾವಿದರು ಅವರು, ಅವ್ರ ಬಗ್ಗೆ ಹೆದರಿಕೆಯೇ ನಮಗೆ. ಅವರು ಪದ್ಯವನ್ನು ರಂಗದಲ್ಲಿ ಹೇಳ್ತಾರೆ, ಪದ್ಯ ಹೇಳ್ಕೊಂಡು ಕುಣಿತಾರೆ. ಮತ್ತು ಅವರದ್ದು ಈ ಶಿವರಾಮ್ ಕಾರಂತರ ಬೇಲೆಯ ಹಾಗೆ ಒಂದು ಸ್ವಲ್ಪ ಕುಣಿತಗಳೆಲ್ಲ ಉಂಟು ಅವ್ರದ್ದು. ಆ ಕುಣಿತಗಳು ಈಗ ನಮ್ಮ ಕೆ ಜಿ ಮಂಜುನಾಥ ಅಂತ ಅವ್ರು ಮಾಡ್ತಾರೆ ಆ ಕುಣಿತಗಳನ್ನೆಲ್ಲ.
0: ಯಾವ ಮೇಳದಲ್ಲಿದ್ರು
1: ಅವರು? ಮೇಳಕ್ಕೆ ಹೋಗುದಿಲ್ಲ, ಕೆ ಜಿ ಮಂಜುನಾಥ ರಾವ್ ಅಂತ ಸಾಕೇತ ಕಲಾವಿದರು,
0: ಸಾಕೇತ ಕಲಾವಿದರು
1: ಅವ್ರು ಮಾಡ್ತಾರೆ. ಕೆಲವರು ಬೆರಳೆ ಎಣಿಕೆಯವರು ಮಾಡ್ತಾರೆ, ಶಶಾಂಕ್ ಪಟೇಲ್ ಮಾಡ್ತಾನೆ ಅದನ್ನ. ನಾನು ಹೇಳುದು ಹಾಗಿದ್ದೆಲ್ಲ ಕುಣಿತ ಉಂಟು, ನಾವು ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ಪಾಲಿಸ್ಕೊಂಡು ಬಾರಿಸ್ಕೊಂಡು ಹೋದರೆ ಅನುಕೂಲ ಆಗ್ತದೆ. ಬಾರಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಆದ್ರೆ ನಮ್ಗೆ ಆ ಧೈರ್ಯ ಬೇಕಲ್ಲ, ಧೈರ್ಯದಲ್ಲಿ ಮುನ್ನುಗ್ಬೇಕಲ್ಲ.
0: ಈಗ ಒಂದು ಪ್ರಸಂಗದಲ್ಲಿ ಹಲವಾರು ಸನ್ನಿವೇಶಗಳಿರುತ್ತೆ, ಭಾವನಾತ್ಮಕ ಇರುತ್ತೆ, ವೀರರಸದ ಸನ್ನಿವೇಶ ಇರುತ್ತೆ, ಮತ್ತೆ ಹಾಸ್ಯದ ಸನ್ನಿವೇಶ ಇರುತ್ತೆ. ಆ ಎಲ್ಲಾ ಸನ್ನಿವೇಶದಲ್ಲಿ ಯಾವ ಸನ್ನಿವೇಶಕ್ಕೆ ಚಂಡೆ ನುಡಿಸೋದು ಅತಿ ಕಷ್ಟ ಅಂತ ನಿಮ್ಗನ್ಸಿದೆ?
1: ಅತಿ ಕಷ್ಟ ಅಂತ ಹೇಳಿದ್ರೆ ಮೊದ್ಲು ಬರ್ಸೋ ಕಷ್ಟ ಆಗ್ತಿತ್ತು, ಈಗ ಅಷ್ಟು ಕಷ್ಟ
0: ಈಗಲ್ಲ,
1: ಮೊದ್ಲು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಈ ರೂಪಕ ತಾಳದ ಪದ್ಯ, ಈ ಒನವಿಹಾರದ ಪದ್ಯ, ರೂಪಕ ತಾಳದ ಪದ್ಯ, ತಿರುಳೆ ತಾಳದ ಪದ್ಯ, ಈ ಮಸ್ತು ಚಾಲಗಳೆಲ್ಲ ಈಗ ಚಾಲಗಳು ಮಸ್ತು ಕುಣಿತಾರಲ್ಲ, ಆವಾಗ ನಮ್ಗದು ಚಾಲೆಂಜ್ ಆಗಿತ್ತು. ಮತ್ತೆ ಜೋರಿನ ಪದ್ಯ ಈಗ ಹಾಕದ್ಕೊಳ್ಳ ಮಂಡಿ, ಎಷ್ಟೊಂದು ಮಂಡಿ ಹಾಕ್ತಾರೋ ಅಷ್ಟೊಂದಿಗೆ ಹೊರಡಿಕೆ ಬಾರಿಸ್ಬೇಕು, ಅಷ್ಟೊತ್ತು ನಾವು ತಾಕತ್ತು ಇಟ್ಕೊಂಡು ಬಾರಿಸ್ಬೇಕು. ಕೆಲವು ಚಂಡೆಗಾರರು ಇಂತಿಷ್ಟೇ ಅಂತ ಲೆಕ್ಕಾಚಾರ ಉಂಟು. ಈಗ ನಮ್ಮ ಗುರುಗಳಾಗಲಿ ರಾಕೇಶ್ ಅಣ್ಣ ಆಗಲಿ ಎಷ್ಟು ಹೊರಡಿಕೆ ಅಷ್ಟೇ ಬಾರಿಸಿ ಇದು ಮಾಡ್ತಾರೆ ಅವರು. ಅಂದರೆ ಒಂದು ಅಷ್ಟೇ ಆಗಬೇಕು, ಅದಕ್ಕಿಂತ ಹೆಚ್ಚಾಗಬಾರ್ದು ಅಂತ. ಈ ಹುಡುಗರ ಮಕ್ಕಳಿಗೆ ಉಮೇದು ಇರ್ತದಲ್ಲ, ನಾವು ಉಮೇದು ಇದ್ದಷ್ಟು ಬಾರಿಸ್ತೇವೆ.
0: ಹಾಗಾದ್ರೆ ಮೊದಲು ಈಗ ಮಂಡಿ ಹಾಕುದಾದ್ರು ಇಷ್ಟೇ ಹಾಕಬೇಕು ಅಂತ ನಿರ್ದಿಷ್ಟ ಪ್ರಮಾಣ ಇದ್ದಿತ್ತು?
1: ಇದ್ದಿತ್ತು, ಇದ್ದಿತ್ತು. ಈಗ ಅದೆಲ್ಲ ಎಷ್ಟು ಅವರು ಖುಷಿ ಬಂದಷ್ಟು ಆಗ್ತಾರೆ ಅವರಿಗೆ, ಯಹಾ ಇನ್ನು ಸಾಕನ್ನುವರೆಗೂ ಮಂಡಿ ಹಾಕ್ತಾ ಇರ್ತಾರೆ. ಭಾಗವತ ತಾಳ ಕೊಟ್ಟಿದ್ರು ಅವ್ರು ಕೇಳುದಿಲ್ಲ, ಮಂಡಿ ಹಾಕ್ತಾ ಇರ್ತಾರೆ. ಈಗ ಅದೊಂದು ಶುರುವಾಗಿದೆ, ಹೀಗೆ ನಿಂತ್ಕೊಂಡು ಗರ ಗರ ತಿರುಗುದು ಅದೆಲ್ಲ ಆಗಿದೆ. ಯಾರು ಯಕ್ಷಗಾನದ ಬಗ್ಗೆ ವಿಮರ್ಶೆ ಮಾಡುವಂಗೆ ಇಲ್ಲ, ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗುದು
0: ಹಾಗೆ
1: ಅಷ್ಟೇ.
0: ಈಗ ಕೆಲವು
1: ಅದೇ ಈಗ ವೀರರಸದ ಪದ್ಯಕ್ಕೆ ಹಾಗಾಯ್ತು, ಕರುಣಾರಸದ ಪದ್ಯಕ್ಕೆ ನಮಗೆ ಕೆಲಸ
0: ಇಲ್ಲ.
1: ಬಾಮಿನಿ ಕರುಣಾರಸ ಬಂದಾಗ ನಮ್ಗೆ ಏನೂ ಇಲ್ಲ, ನಾವು ಅಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳನ್ನು ಕೊಡ್ಬೋದು ಅವರು ಇಡುವ ಹೆಜ್ಜೆಗಳಿಗೆ
0: ಹೆಜ್ಜೆಗಳಿಗೆ.
1: ಅದೀಗ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಮೊದಲಿಂದ ಬಂದದಾಗೆ ಒಂದೊಂದು ಅರ್ಥ ಹೇಳುವಾಗ ಯಾಜಿಯವರಾದರೂ ಅಷ್ಟೇ, ಕೊಂಡದಕುಳಿಯವರು ಇದ್ದಾಗಲೂ ಒಂದೊಂದು ಹೆಜ್ಜೆ ಇಟ್ಟರು ನಾವು ಅದಕ್ಕೆ ಟನ್ ಟನ್ ಅಂತ ಬಾರಿಸ್ಬೇಕು. ಬಾರಿಸ್ದಿದ್ರು ಅವರು ಒಳ ಬಂದು ಕೇಳ್ತಾರೆ, ನಾವು ನಡೆಯುವ ಇದಕ್ಕೂ ನಿಮ್ದು ಒಂದೊಂದು ಪೆಟ್ಟು ಬೇಕಾಗ್ತದೆ, ಶಬ್ದ ಇಲ್ಲದ್ರು ನಿಶಬ್ದ ಆದರೆ ಅದು ಇದಾಗುವುದಿಲ್ಲ,
0: ತುಂಬುವುದಿಲ್ಲ
1: ಅಂತ ಹೇಳ್ತಾರೆ. ಅದರಿಂದ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಅದು ಈಗಲೂ ಉಂಟು, ಕೆಲವು ಕಡೆ ಅದು ಇರಲ್ಲ. ಕಲಾವಿದರು ಅವರೊಟ್ಟಿಗೆ ಅವ್ರು ಮಾತಾಡೋದು, ಇವರೊಟ್ಟಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ, ನಾವು ಗಮನ ಅಲ್ಲಿ ಇರಬೇಕು ಅನ್ನೋ ಲೆಕ್ಕದಲ್ಲೇ ಅದನ್ನು ಮಾಡಿ ಹಾಕಿದ್ದು. ನಮ್ಮ ಚಲನವಲನೆಲ್ಲ ನಾವು ನೋಡಬೇಕು ಅನ್ನೋ ಲೆಕ್ಕದಲ್ಲೇ.
0: ಈಗ ಈ ಸಾತ್ವಿಕ ಪಾತ್ರ ಬತ್ತು, ರೌದ್ರ ರಸದ ಪಾತ್ರ ಬತ್ತು, ಹಾಸ್ಯಗಳ ಪಾತ್ರ ಬತ್ತು, ಅದಕ್ಕೆ ಚಂಡೆ ನುಡಿಸೋದ್ರಲ್ಲಿ ಏನು ವ್ಯತ್ಯಾಸ ಇತ್ತಂದ್ರೆ ನುಡಿಸುವ ಶೈಲಿಯಲ್ಲಿ?
1: ಶೈಲಿಯಲ್ಲಿ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಬಣ್ಣದ ವೇಷ ಎಲ್ಲ ಬಂದ್ರೆ ಒಂದು ಏರ್ ಚಂಡ ಇಟ್ಕೊಂಡು ದೊಡ್ಡ ಅಬ್ರ ಮಾಡುದು. ಈಗ ಸಾತ್ವಿಕ ವೇಷ ಆದ್ರೆ ಸಣ್ಣಕ್ಕೆ ಒಂದ್ ಸ್ವಲ್ಪ ಸೌಮ್ಯದಲ್ಲಿ ಬಾರಿಸ್ಬೇಕು,
0: ಹೆಚ್ಚು ಪೆಟ್ಟು ಗಟ್ಟಿ
1: ಗಟ್ಟಿ ಬೇಕಂತಿಲ್ಲ. ಆಯ್ತಾ, ಕರುಣಾರಸಕ್ಕೆ ಇಲ್ವೇ
0: ಇಲ್ವೇ
1: ಇಲ್ಲ, ಗಟ್ಟಿ ಹಾಸಿಗಾರರಿಗಾದ್ರೆ ಈ ವಿಷಮದಲ್ಲ ಮಧ್ಯ ಅವರನ್ನ ಅವರ ಕಾಲಿಟ್ಟಾಗಳಿಗೆ ನಾವು ಮಧ್ಯೆ ನಿಲ್ಲಿಸೋದು ಹಿಂಗೆಲ್ಲ ಮಾಡಿ ಅವರು ಹೆಂಗ ಹಾಸಿಗಾರರು ನಾವು ಅವರೊಟ್ಟಿಗೆ ಹಾಸಿಗಾರರಾಗಿ
0: ಹಾಗೆ
1: ಹಾಗಿದ್ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ಬೋದು ಅಷ್ಟೇ.
0: ಹಿಮ್ಮೇಳದ ಎಲ್ಲ ಈಗ ಮೊದ್ಲೇ ಇರ್ಬೋದು ಚಂಡೆ ಇರ್ಬೋದು, ಅದರಲ್ಲಿ ಚಂಡೆಯ ಪ್ರಾಮುಖ್ಯತೆ ಹಿಮ್ಮೇಳದಲ್ಲಿ
1: ಚಂಡೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಅಬ್ಬರ ಬಿಡ್ತಿಗೆ ಬಾರಿಸೋದು ಮೊದಲು ಒಂದು, ಎರಡನೇದಾಗಿ ಚಂಡೆ ಸುತಿ ಮಾಡಿಕೊಳ್ಳಿ ಗೊತ್ತಿರ್ಬೇಕು. ಚಂಡೆಯ ಪ್ರಾಮುಖ್ಯತೆ ಅಂದ್ರೆ ಚಂಡೆ ಸುತಿ ಮಾಡ್ಲಿಕ್ಕೆ ನಾನು ಮೊದಲು ಮೇಳಕ್ಕೆ ಸೇರಿದಾಗ ಸಂಜೆ 6 ಗಂಟೆಗೆ ಹೋಗಿ ಬಿಳಿ 2 ರಿಂದ ಬಿಳಿ 4 ರವರೆಗೆ ಸುತಿ ಮಾಡ್ತಿದ್ದೆ ಚಂಡೆ.
0: ಸುತಿ ಮಾಡುದು
1: ಸುತಿ ಮಾಡಿ ನಾನೇ ಅಭ್ಯಾಸ ಮಾಡ್ಕೊಳ್ಳ, ಅದು ಮುಖ್ಯ ಬೇಕು ಚಂಡೆಗಾರನಿಗೆ. ಮತ್ತೆ ಪದ್ಯ ಹೇಳುವಾಗ ಸಾಹಿತ್ಯ ಕೇಳುವಾಗ ಚಂಡೆ ನುಡಿಸ್ಬೇಕು.
0: ಅಂದ್ರೆ ಮಣಿಪೆಟ್ಟು ಕೊಟ್ಟು ಸೈಡ್
1: ಸೈಡ್ ಟೇಕಪ್ ಇಟ್ಟು ಅಂತಾರೆ, ಅದಕ್ಕೆ ಟೇಕಪ್ ಇಟ್ಟು ಕೊಟ್ಟು ಅವ್ರು ಪದ್ಯ ಕೇಳುವಾಗ ಪದ್ಯ ಆದ್ಮೇಲೆ ಚಾಲು ಬಾರಿಸ್ಬೇಕು ಗಟ್ಟಿ, ಹಾಗೆ ಮಾಡ್ಕೊಳ್ಬೇಕು. ಮತ್ತೆ ಚಂಡೆಯನ್ನು ಒಳ್ಳೆ ಶಿಸ್ತಿನಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಮಳೆಗಾಲದಲ್ಲೂ ಅದಕ್ಕೆ ಏನು ತಣಸತ್ತಾಗದಿದ್ದ ಹಾಗೆ
0: ತಣದ್ರೆ ಚರ್ಮ
1: ಹೋಗ್ತದೆ ಆಯ್ತಾ. ಮತ್ತೆ ಚಂಡೆ ತೊಳೆಯುದಂತುಂಟು, ಅದು ನನಗೆ ನಮ್ಮ ಗುರುಗಳೇ ಹೇಳಿಕೊಟ್ಟದ್ದು.
0: ಅದು ನಂಗೆ ಹೊಸ್ತದೆ
1: ಇದು ಕೊಳೆ ತೆಗೆಯುವುದಂತ, ಕೊಳೆ ತೆಗೆ ನಾವೀಗ ಬಟ್ಟೆ ಕೊಳೆ ತೆಗೆಯುವುದು ಹಾಗೆ ಚಂಡೆಯನ್ನ ಒಂದು 15 ದಿವಸಕ್ಕೊಂದ್ಸರಿ ಆ ಚಂಡೆ ಕೋಲೆಲ್ಲ ತಾಗಿ ಎಲ್ಲ ಕಪ್ ಕಪ್ ಕಪ್ ಆಗಿರ್ತದೆ
0: ಚರ್ಮ
1: ಮುಚ್ಚಿಗೆ, ಅದಕ್ಕೆ ಲಿಂಬೆ ಹಣ್ಣು ತಕೊಂಡ ಅರ್ಧ ಕಟ್ ಮಾಡಿ ಲಿಂಬೆ ರಸ ಅದ್ರ ಮೇಲೆ ಬೀರುದು, ಬೀರಿ ಒಣ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ತಕೊಂಡು ಅದನ್ನು ಒರೆಸುದು,
0: ಒರೆಸಿ
1: ಅದು ಕಸ ಕೊಳೆ ಎಲ್ಲ ಹೋಗ್ತದೆ, ಒರೆಸಿ ಬಿಸಿಲಿಗೆ ಇಡಬೇಕು.
0: ಅದು ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ?
1: ಗೊತ್ತಾಗ್ತದೆ ಚಂಡೆ ಮುಚ್ಚಿಗೆ ಕೊಳೆ ಇದ್ದದೆಲ್ಲ ಹೋಗಿದ್ದು ಬೆಳ್ಳಗಾಗ್ತದೆ ಮುಚ್ಚಿಗೆ, ಬೆಳ್ಳಗಾಗ್ತದೆ ಆವಾಗ ಕೊಳೆ ಇದ್ದದೆಲ್ಲ ಹೋಗಿರ್ತದೆ ಕಂಪ್ಲೀಟ್.
0: ಹಾಗೆ ಈ ವಿಷಯ ಗೊತ್ತೇ ಇರಲಿಲ್ಲ
1: ಒಂದು ಅದು. ಮತ್ತೆ ಎರಡನೇ ಚಂಡೆ ಸುರಿಯುವಾಗ ಅಡಿಗಡೆ ನಾವು ಇದೆಲ್ಲ ಹಾಕ್ತೇವಲ್ಲ
0: ಚರ್ಮ
1: ಸಣ್ಣ ಹಾಕ್ತೇವಲ್ಲ ಅದನ್ನೆಲ್ಲ ತೆಗೆದು ಚೊಕ್ಕ ಮಾಡ್ಲಿಕ್ಕೆ ಹೋಗಬಾರ್ದು, ಅದ್ರ ಸೈಡಿಗೆಲ್ಲ ಧೂಳು ನಿಟ್ಕೊಂಡಿರ್ತದೆ, ಅದನ್ನ ತೆಗೆದು ನಾವು ಚೊಕ್ಕ ಮಾಡ್ಲಿಕ್ಕೆ ಹೋದ್ರೆ ನಾಳೆ ಆನ್ ಆದ ಇರುವುದಿಲ್ಲ ಚಂಡೆಯಲ್ಲಿ,
0: ಅದನ್ನ ತೆಗಿಬಾರ್ದು
1: ಕಸ ಹಾಗೆ ಇರ್ಬೇಕು, ಕಸ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅದು ನಾನು ಒಂದು ಸಾರಿ ಮೇಳದಲ್ಲಿ ಮಾಡಿ ನಾನು ನಮ್ಮ ಗುರುಗಳ ಹತ್ರ ಒಂದು ಪೆಟ್ಟು ತಿಂದಿದ್ದೇನೆ, ಅವ್ರು ಚಂಡೆನೆ ಏ ಚಂಡೆ ಒಂದು ಹಗ್ಗ ಎಳೆದಿಡ ಅಂದ್ರೆ ನಾನು ಹಗ್ಗ ಎಳೆಯುವಾಗ ಸೈಡಲ್ಲೆಲ್ಲ ಕಸ ಇದ್ದದ್ ನೋಡಿ ಅದನ್ನ ತೆಗೆದು ಅದನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ಕೊಡ್ಕಿ ಇದು ಮಾಡಿದ್ದೆ. ಇದೇನು ಸ್ವರ ಚೇಂಜ್ ಬಂತಂತ ಅವ್ರು ಕಡೆಗೆ ಹೇಳಿದ್ರು, ನಾ ಹೇಳಿದೆ ಮುಟ್ಬೇಡ ಅಂದಿದ್ದೆ ನಿನಗೆ ಅಂತ ಒಂದು ಅವ್ರು ಹೊಡೆದಿದ್ರು. ಅದು ಮಾಡಬಾರ್ದು, ಆ ಕಸ ಹಾಗೇ ಇರಬೇಕು ಚಂಡೆಯ ಸೈಡಲ್ಲಿ, ಈ ತೆಂಗು ನಾರಿನ ಇದು ಕಸ ಮತ್ತೆ ಮಣ್ಣು ಗಿಣ್ಣಲ್ಲ ಸೈಡಲ್ಲಿ ಧೂಳಲ್ಲ ಅದನ್ನ ತೆಗಿಲೇ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಲೇ ಮಾಡ್ಬೇಕು ಹಾಗೆ ಇರ್ಬೇಕು. ಆಗ ಇದ್ದಿದ್ರೆ ಇಲ್ಲಿ ತೆಗೆದ್ರೆ ಇವತ್ತಿದ್ದ ಬಿಳಿ ಎರಡರ ಗುಂಪು ನಾಳೆ ಇರುವುದಿಲ್ಲ, ಕೆಪ್ಪಾಗ್ತದೆ ಚಂಡೆ ನಾದ ಅಷ್ಟು ಇರುವುದಿಲ್ಲ. ಅದಕ್ಕೆ ಅದನ್ನೆಲ್ಲ ಹಾಗೆಯೇ ಇಟ್ಕೊಳ್ಬೇಕು, ಅದೆಲ್ಲ ಜಾಗ್ರತೆ ಮಾಡಿದ್ರೆ ಒಬ್ಬ ಚಂಡೆಗಾರನ ಶಿಸ್ತು.
0: ಈಗ ಹೆಚ್ಚಿನ ಈಗ ನಾನು ಕೇಳಿದೆ ಸುಮಾರು ಕಡೆ ಚಂಡೆ ಗುಂಪು ಏರಿತ್ತು, ಮಾರೆ ಗುಂಪು ಏರಿತ್ತು, ಗುಂಪು ಸರಿ ಇಲ್ಲ ಅಂತಾರಲ್ಲ, ಅದು ಹೇಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ.
1: ಅದು ಚಂಡೆ ಗುಂಪು ಏರಿದ್ರೆ ಒಂದು 2 ಕವಳ ತೆಗಿಬೇಕು, ಅಡಿಬದಿ ನಾವು ಸಣ್ಣ ತುಂಡು ಹಾಕ್ತೇವೆ ಅದನ್ನು 1-2 ತೆಗೆದು ಮತ್ತೆ ಸುರಿದು ನೋಡಿ ಬಾರಿಸಿ ಅದು ಗುಂಪು ಸಮ ಆದ್ರೆ ಇಟ್ಕೊಳ್ಳುದು,
0: ಇಲ್ಲಿದ್ರೆ ಮತ್ತೆ ತೆಗೆದು
1: ಮತ್ತೆ ಅದನ್ನು ಪ್ರಯೋಗ ಮಾಡ್ತಾ ಇರ್ಬೇಕು. ಅದನ್ನ ಚಂಡೆ ಈಗ ಚಂಡೆ ತಯಾರು ಮಾಡುವವರು ಒಬ್ಬರಿದ್ದಾರೆ ನಮ್ಮಲ್ಲಿ, ಕುರಾಡಿ ರಾಮ್ಬಾಯರ್ ಅಂತ, ನಾನು ಅವ್ರ ಹತ್ರ ಚಂಡೆ ಎಲ್ಲ ಮಾಡಿಸೋದು. ಒಳ್ಳೆ ಚಂಡೆ ಮಾಡ್ತಾರೆ, ತೆಂಗಿನ ಕಳಸಿಗೆ ಚಂಡೆ, ಕದ್ರೆ ಕಳಸಿಗೆ ಚಂಡೆ ಎಲ್ಲ ಮಾಡ್ತಾರೆ. ಅವರು ಹೇಳ್ತಾರೆ ಈಗ ದಪ್ಪ ಹೆಚ್ಚಿಗೆ ದಪ್ಪ ಮುಚ್ಚಿಗೆ ಇದ್ರೆ ಅಡಿ ಕವಳ ಹೆಚ್ಚಬೇಡ, ತೆಳು ಮುಚ್ಚಿಗೆ ಇದ್ರೆ ಹೆಚ್ಚಿಗೆ ಕವಳ ಬೇಕಾಗ್ತದೆ ಗುಂಪು ಬರ್ಲಿಕ್ಕೆ. ಹಾಗೆಲ್ಲ ಮಾಡ್ಕೊಂಡು ಚಂಡೆ ತಯಾರು ಮಾಡ್ಕೊಂಡು
0: ಇಷ್ಟೊತ್ತರಿಗೆ ಯಕ್ಷಗಾನದಲ್ಲಿ ಅದ ಅನುಭವಗಳ ಬಗ್ಗೆ ಕೇಂದ್ರ. ಈಗ ನಿಮ್ಮ ವೈಯಕ್ತಿಕ ಜೀವನದ ಈ ಯಕ್ಷಗಾನ, ನೀವು ಯಕ್ಷಗಾನಕ್ಕೆ ಬರದೇ ಇದ್ರೆ ನೀವು ಏನು ಯಾವ ಉದ್ಯೋಗದಲ್ಲಿ ಇರ್ತಿದ್ರಿ? ಹಾಗೆ
1: ನಾನು ಯಕ್ಷಗಾನಕ್ಕೆ ಬರದೇ ಇದ್ದಿದ್ರೆ ನಮ್ಮ ಮನೆಯಲ್ಲಿ ಮನೆ ಪಕ್ಕದಲ್ಲಿ ದೇವಸ್ಥಾನ ಉಂಟಂತ ಹೇಳಿದ್ರೆ ಆ ದೇವಸ್ಥಾನದ ಚಾಕ್ರಿ ಉಂಟು ನಮ್ಗೆ, ಚಾಕ್ರಿ ಅಂತ ಹೇಳಿದ್ರೆ ನಾವು ಆರತಿ ಹೆಚ್ಚಿ ಕೊಡೋದು ಸ್ಥಾನಿಕ ಸಮಾಜ ಅಂತ ಉಂಟಲ್ಲ ಆ ಸಮಾಜದವ್ರು ನಾವು, ಆ ಕೆಲಸ ಉಂಟು ನಮ್ಗೆ ದೇವಸ್ಥಾನದಲ್ಲಿ, ಅದನ್ನು ಮಾಡಿಕೊಂಡು ಮನೆಗಡೆ ಬೇಸಾಯ ಮಾಡಿಕೊಂಡು ಇರ್ತಿದ್ದೆ, ಮತ್ತೆ ಯಾವುದೂ ಇಲ್ಲ. ಹಾಗಂತ ನಂಗೆ ನಾಟಕ ನೋಡುವ ಅಭ್ಯಾಸ ಉಂಟು ಬಿಟ್ರೆ ಸಿನಿಮಾದ ಬಗ್ಗೆ ಆಸಕ್ತಿ ಹೆಚ್ಚಿದ್ದಿತ್ತು. ಸಿನಿಮಾದ ಬಗ್ಗೆ ಆಸಕ್ತಿ ಉಂಟು. ಈಗ ನಾನೀಗ ಸಿನಿಮಾದಲ್ಲೂ ಆಕ್ಟ್
0: ಮಾಡಿ ಆಕ್ಟ್ ಮಾಡಿರಿ, ಕಾಂತಾರದಲ್ಲೂ ಆಕ್ಟ್,
1: ಕಾಂತಾರದಲ್ಲಿ ಎರಡರಲ್ಲೂ ಆಕ್ಟ್ ಮಾಡಿದೆ. ಕಡೆಗೆ ನಮ್ಮ ಕುನ್ನ ರವಿ ಬಸ್ರವರದ್ದು ಬಿಲೆಂಡರ್ನಲ್ಲಿ ಆಕ್ಟ್ ಮಾಡಿದೆ. ಯೋಗರಾಜ್ ಭಟ್ರದ್ದು ಮುಗುಳು ನೆಗೆ ಎನ್ನುವ ಪಿಕ್ಚರ್ನಲ್ಲಿ ಆಕ್ಟ್ ಮಾಡಿದೆ. ಕಡೆಗೆ ಧಾರಾವಾಹಿಯಲ್ಲಿ ಮಾಡಿದೆ, ಜಗದೀಶ್ ಆರೂರು ಜಗದೀಶ್ ಶೆಟ್ಟರದ್ದು ಶುಭ ವಿವಾಹ ಅಂತ ಒಂದು ಧಾರಾವಾಹಿ, ಅದರಲ್ಲಿ ಮಾಡಿದೆ. ಮತ್ತೆ ರಮೇಶ್ ಬೇಗಾರ್ ಅವರದ್ದು ಕಳಸರಿ ವೈಶಂಪಾಯನ ತೀರ ಅಂತ ಒಂದು ಫಿಲ್ಮ್ ಮಾಡಿದ್ರು, ಅದರಲ್ಲಿ ಮಾಡಿದೆ. ಈಗ ಒಂದು ಫಿಲ್ಮ್ ಮಾಡ್ತಾ ಇದ್ರು, ಅದಕ್ಕಿನ್ನೂ ಹೆಸರು ಇಡಲಿಲ್ಲ ಅವರ, ಅದರಲ್ಲಿ ಮಾಡಿದ್ದೆ.
0: ಈಗ ಇಷ್ಟು ಸಿನಿಮಾಗಳಲ್ಲಿ ಧಾರಾವಾಹಿಯಲ್ಲಿ ಅವಕಾಶ ಬಂತು, ಇದಕ್ಕೆ ಮೂಲ ಕಾರಣ ನಿಮ್ಮ ಚಂಡವಾದನ ಯಕ್ಷಗಾನವ ಹೇಗೆ?
1: ಯಕ್ಷಗಾನವೂ ಹೌದು, ಮತ್ತೆ ನನಗೆ ಕೆಲವು ಆಕ್ಟರ್ ನಮಗೆ ಭಾರಿ ದೋಸ್ತಿ ಆಗಿದ್ರು. ಒಂದು ನಮ್ಮ ಸಾಸ್ತಾನದವರೇ ಆದಂತ ರಘು ಪಾಂಡೇಶ್ವರ ಅವರು, ಪ್ರಕಾಶ್ ಪ್ರಭಾಕರ್ ಕುಂದರ್, ಪ್ರಭಾಕರ್ ಕುಂದರ್ ರಘು ಪಾಂಡೇಶ್ವರರು, ಮತ್ತೆ ನಮ್ಮ ರಮೇಶ್ ಭಟ್ರು ನಮಗೆ ಭಾರಿ ದೋಸ್ತಿ. ನಮ್ಮ ಶಂಕರ್ ನಾಗರ್ ಅವರೊಟ್ಟಿಗೆ ಇದ್ದ ರಮೇಶ್ ಭಟ್ರು ಅವರು ಭಾರಿ ದೋಸ್ತಿ ನಮಗೆ. ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ ನಾನು. ಮತ್ತೆ ಒಬ್ರು ಅವ್ರ ಹೆಸರು ನನಗೆ ನೆನಪಾಗೋದಿಲ್ಲ, ಶುಭ ಜಗದೀಶ್ ಶೆಟ್ಟರು ಭಾರಿ ದೋಸ್ತಿ. ಅವರೆಲ್ಲ ಕರೆದು ನಮಗೆ ಕೊಟ್ರು. ಕಡೆಗೆ ರಾಘವೇಂದ್ರ ಶಿರಿಯಾರ ಅಂತ ಅವರಿಗೆ ಒಂದು ಶಂಕರ ಅಂತ ಮಾಡಿದ್ರು, ಒಂದು ಸ್ಮಾಲ್ ಮೂವಿ, ಅದರಲ್ಲಿ ಮಾಡಿದ್ದೆ ನಾನು. ಅವ್ರದ್ದು ಒಂದು ಎರಡು ಮೂರು ಇದ್ರಲ್ಲಿ ಮಾಡಿದ್ದೆ, ಹಣ್ಣು ಪಿಕ್ಚರಲ್ಲಿ. ಕಡೆಗೆ ಇದು ಎಂಥದ್ದು ನಮ್ದು ಅಕ್ರೂಟ್, ಅಕ್ರೂಟ್ ಅದರಲ್ಲೂ ಮಾಡಿದ್ದೆ. ಅವ್ರದ್ದು ಸಣ್ಣ ಸಣ್ಣ ಸ್ಮಿಲ ಇದರಲ್ಲೆಲ್ಲ ಮಾಡಿದ್ದೆ. ನನಗೆ ಯಕ್ಷಗಾನದಲ್ಲಿ ಇದ್ದಿದ್ದರಿಂದ ಇದ್ರ ಇದಕ್ಕೂ ಅವಕಾಶಗಳು ಹೆಚ್ಚು ಸಿಕ್ಕಿದೆ. ಯಕ್ಷಗಾನದಲ್ಲಿ ಹೆಚ್ಚಿಗೆ ನಾನು ಗುರುತಿಸಿದ್ರೆ ಸಿನಿಮಾದಲ್ಲಿ ಇನ್ನೂ ಗುರುತಿಸಬಹುದು ಮುಂದೆ.
0: ಈ ವೀರಚಂದ್ರ ಹಾಸ ಅಂತ ಯಕ್ಷಗಾನದ ಒಂದು ಸಿನಿಮಾ ಬಂತು, ಅದಕ್ಕೆ ನಿಮ್ಮ ಕೊಡುಗೆ ತುಂಬಾ ಇತ್ತು ಅಂತ ಕೇಳಿದ್ದೆ ನಾನು.
1: ಅದರಲ್ಲಿ ನಾನು ಸಂಗೀತಕ್ಕೆ ಯಕ್ಷಗಾನಕ್ಕೆ, ಸಂಗೀತಕ್ಕೆ ನಾನು ಚಂಡೆ ನುಡಿಸಿದ್ದೆ, ಐದು ಚಂಡೆ ನುಡಿಸಿದ್ದೆ. ಮತ್ತೆ ಅದು ಸೌಂಡ್ ಎಫೆಕ್ಟ್ ಅಲ್ಲಿ ಇಲ್ಲಿ ನಮ್ಮ ಈಗ ಹೊಸದಾಗಿ ಭಾರತ್ ಸಿನಿಮಾದಲ್ಲಿ ಅವರು ಸೌಂಡ್ ಅಷ್ಟು ಗಟ್ಟಿ ಕೊಡ್ಲಿಲ್ಲ. ಅದು ನಾನು ರವಿ ಬಸ್ರೂರ್ ಸರ್ ಹತ್ರ ಕೇಳಿದೆ, ಚಂಡೆ ಸಣ್ಣ ಕೇಳ್ದೆ ಉಂಟು, ಅವರು ಅಷ್ಟು ದೊಡ್ಡ ಕೊಡ್ಲಿಲ್ಲ. ಅದನ್ನ ಕೊಟ್ಟರೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಐದು ಚಂಡೆ ಬಾರಿಸಿದ್ದೇನೆ ಆ ಯುದ್ಧ ಸನ್ನಿವೇಶಕ್ಕೆ, ಇದಕ್ಕೆ ಮತ್ತೆ ಆ ಮದುವೆ ಸನ್ನಿವೇಶಕ್ಕೆ ಅವ್ರು ನಡ್ಕೊಂಡು ಹೋಗುದು. ಇಡೀ ಪಿಕ್ಚರ್ ನಲ್ಲಿ ಚಂಡೆ ಬಾರಿಸಿದ್ದೇನೆ ನಾನು. ಮತ್ತೆ ನಮ್ಮ ಕೆ ಜೆ ಕೃಷ್ಣ ಅವರು ನಾವೆಲ್ಲ ಒಟ್ಟು ಚಂಡೆ ಬಾರಿಸಿದ್ದೇವೆ. ವಿಶ್ವಂಬರ ಅಲಸೆ ಮೊದಲೇ ಬಾರಿಸಿದ್ದಾನೆ. ಮೊಗೆ ಭಟ್ಟು ಪ್ರಸಾದರು ಭಾಗವತಿಗೆ ಅವ್ರು ಮಾಡಿದ್ದಾರೆ, ರಾಘವೇಂದ್ರ ಆಚಾರ್ಯ ಮಾಡಿದ್ದಾರೆ, ಪಟ್ಲ ಸತೀಶ್ ಅಣ್ಣ ಮಾಡಿದ್ದಾರೆ,
0: ಚಿನ್ಮಯ ಭಟ್ರು ಮಾಡಿ
1: ಚಿನ್ಮಯ ಕಲ್ಲಡ್ಕದವ್ರು ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ. ಚೈತನ್ಯ ಕೃಷ್ಣ ಮತ್ತೆ ಕೌಶಲ್ರಾವ್ ಅವರಿಬ್ರು ಬಂದಿದ್ದಾರೆ ಚಂಡೆ ಮೊದಲಿಗೆ. ಅವರಿಗೆಲ್ಲ ಹೇಳಿ ಅಂದ್ರೆ ಅವರು ಫೋನ್ ನಂಬರ್ ಎಲ್ಲ ಕೊಟ್ಟೆ ಇವರಿಗೆ, ನಾನು ಮಗಿಬಿಟ್ಟು ಅವರು ಮಾತಾಡಿ ಅವ್ರನ್ನೆಲ್ಲ ಕರ್ಸಿ ಕೇಳಿ ಇವರು ಸ್ಟುಡಿಯೋದಲ್ಲೇ ಮಾಡಿ ರೆಕಾರ್ಡಿಂಗ್ ಮಾಡಿದ್ದೇವೆ.
0: ಕುಂದಾಪುರದಲ್ಲಿ
1: ಅವರು ಬಸರೂರು ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಆದದ್ದು. ಮತ್ತು ಒಂದು ಯಾವುದೋ ಒಂದು ಬಾಕಿ ಇದ್ದಿದ್ದು, ಅದಕ್ಕೆ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ರು. ಬೆಂಗಳೂರಿಗೆ ನಾನು ವಿಶ್ವಂಬರ ಅಲಸೆ ಹೋಗಿ ಅಲ್ಲೇ ಒಂದು ರೆಕಾರ್ಡ್ ಪೂರೈಸಿ ಅಲ್ಲಿಂದ ಬಂದಿದ್ದೇವೆ. ಮತ್ತೆ ನಾನು ಅದರಲ್ಲಿ ಒಂದು ಹಾಸ್ಯ ಮಾಡಿದ್ದೇನೆ, ಒಂದು ದೂತ ಮಾಡಿದ್ದೇನೆ. ಅಂದ್ರೆ ಒಬ್ಬ ಮಂತ್ರಿ ನನ್ನ ಹತ್ರ ಹಣ ಕೊಟ್ಟು ಇನ್ನೊಬ್ಬ ಮಂತ್ರಿ ಮಹಾರಾಜನಿಗೆ ಏನೋ ವಿಷಯ ತಿಳಿಸಿ ಬರುವಂತಹದ್ದು. ಅದರಲ್ಲಿ ವಿಲನ್ ಮಾಡಿದ್ದಾರೆ ಒಬ್ರು, ನವೀನ್ ಶೆಟ್ಟಿ ಐರ್ಬೈಲ್ ಅಂತ, ಅವ್ರ ಪಾತ್ರದ ಎದುರಿಗೆ ಹೋಗುವ ದೂತನ ಪಾತ್ರ ಮಾಡಿದ್ದೇನೆ. ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವರು.
0: ಈಗ ನಿಮ್ಗೀಗ ಈಗ ಯಕ್ಷಗಾನದ ಅನುಭವದಲ್ಲಿ ಯಾವತ್ತಾದ್ರೂ ಸಾಕು ಮಾರೆ ಈ ಚಂಡೆ ನುಡಿಸುದು ಬೇಡ ಅಂದು ಅಷ್ಟು ಬೇಜಾರಾದ್ದು ಎಂತ ಅನುಭವ ಆದಿತ್ತ?
1: ನನಗೆ ಎಲ್ಲೂ ಅನುಭವ ಆಗ್ಲಿಲ್ಲ, ಅದು ಆಗುವುದೂ ಇಲ್ಲ. ಯಾಕೆ ಗೊತ್ತುಂಟ, ಎರಡು ವರ್ಷ ನಾನು ಒಬ್ಬನೇ ಚಂಡೆ ಬಾರಿಸಿದ್ದೇನೆ ಸಾಲಿಗ್ರಾಮ ಮೇಳದಲ್ಲಿ.
0: ರಾತ್ರಿಯಿಂದ ಬೆಳವರೆಗೆ
1: ರಾತ್ರಿ ಒಂಬತ್ತುವರೆ ಕೂತರು ಬೆಳಿಗ್ಗೆ ಆರು ಗಂಟೆವರೆಗೆ. ಅದು ಪ್ರಸಂಗ ನಮ್ಮ ಮೇಳದಲ್ಲಿ ಮೆರೆದ ಪ್ರಸಂಗ ಈಶ್ವರಿ ಪರಮೇಶ್ವರಿ ಚಂದ್ರಶೇಖರ ಶೆಟ್ಟರ್ ಡಾಕ್ಟರ್ ಪ್ರಸಂಗ. ಮತ್ತೊಂದು ಅದೇ ಶಂಕರಿ ಶಿವಶಂಕರಿ. ಎರಡು ವರ್ಷ ನಾನು ಒಬ್ಬನೇ ಚಂಡೆಗಾರ
0: ರಾತ್ರಿಯಿಂದ ಬೆಳಗ್ಗೆ.
1: ನನಗೆ ಇನ್ನೇನಾದ್ರೂ ಹುಷಾರು ಇಲ್ಲದೆ ಒಂದು ಸ್ವಲ್ಪ ಸುಸ್ತಾಗಬೇಕು ಬಿಟ್ರೆ ನನಗೆ ಇವಾಗಲೂ ಸುಸ್ತಿಲ್ಲ. ಅದೇ ಈಗ ಹೆಚ್ಚಿನವ್ರು ಹೇಳ್ತಾರೆ ಅದು ನನ್ನ ದೊಡ್ಡಸ್ತಿ ಅಂತ ಹೇಳ್ಕೊಳ್ಳೋದಲ್ಲ, ಶಿವಣ್ಣ ನಿಮ್ಮ ಎನರ್ಜಿಗೆ ನಾವು ಮೆಚ್ಚಲೇಬೇಕು. ನನಗೀಗ ವರ್ಷ 59, 59 ವರ್ಷದಲ್ಲೂ ನೀವು ಅಷ್ಟೇ ಎನರ್ಜಿ ಇಟ್ಕೊಂಡು ಬಾರಿಸ್ತೀರಿ ಅಲ್ಲ, ನಮ್ಮ ಹತ್ರ ಸಾಧ್ಯವೇ ಇಲ್ಲ ಮರ್ರೆ. ನನ್ಗೆ ಕೆಲವರು ಹೇಳ್ತಾರೆ ಅದು ನನಗೆ ದೇವ್ರು ಕೊಟ್ಟ ಗಿಫ್ಟ್ ಅಂತ ನಾನು ಭಾವಿಸ್ಕೊಳ್ತೇನೆ ಅಷ್ಟೇ.
0: ನಿಮ್ಮ ಶಕ್ತಿ ಹಾಗೇ ಇರಲಿ,
1: ಆಯ್ತು, ನಿಮ್ಮ ಅಂಥವರ ಅನುಗ್ರಹ ಇರಲಿ, ದೇವರ ಆಶೀರ್ವಾದ ಇರಲಿ.
0: ಈಗ ನಿಮಗೆ ತುಂಬ ಖುಷಿಯಾದ್ದು ಅಂಥ ಪ್ರದರ್ಶನ ಅಂದರೆ ಅಷ್ಟು ಇಷ್ಟ ಆದ ಪ್ರದರ್ಶನ ಯಾವುದಾದ್ರೂ ಇದ್ರೆ?
1: ಇಷ್ಟ ಆದ ಪ್ರಸಂಗಗಳಂದ್ರೆ ನಮ್ಮ ಹೊಸ ಪ್ರಸಂಗಗಳು, ಈಶ್ವರಿ ಪರಮೇಶ್ವರಿ, ಧರ್ಮ ಸಂಕ್ರಾಂತಿ, ರಂಗನಾಯಕಿ, ಅದು ಬಿಟ್ಟರು ಪೌರಾಣಿಕ ಪ್ರಸಂಗದಲ್ಲಿ ಭಾಗವತರಿದ್ದಾಗ ನನಗದು ಇನ್ನೂ ನೆನಪುಂಟು. ಶೃಂಗೇರಿಯಲ್ಲಿ ಆಟ, ಕೃಷ್ಣಾರ್ಜುನ ಕಾಳಗ, ದ್ರೌಪದಿ ಪ್ರತಾಪ, ನಮ್ಮ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಲಿಕ್ಕೂ ಅದಕ್ಕೂ ಒಂದು ಕಾರಣ ಉಂಟು. ನಮ್ಮ ರಾಮಕೃಷ್ಣ ಮಂದರ್ತಿಯವರ ತಂದೆ ತೀರಿ ಹೋದರು, ತೀರಿ ಹೋದಾಗ ಆ ಮೇಳದ ದೇವರ ಸೇವೆ ಇದೆ ದಿವಸ ಚಂಡೆಗೆ ಅರ್ರಿಲ್ಲ. ನಾನು ಶಾಲೆಯಲ್ಲಿ ನಮ್ಮದೇ ಎಮ್ ಎನ್ ಮಧ್ಯಸ್ಥರ ಮಕ್ಕಳ ಮೇಳದಲ್ಲಿ ಚಂಡೆ ಬಾರಿಸ್ತಾ ಇದ್ದೆ. ಅಲ್ಲಿಗೆ ನಮ್ಮ ಸಾಲಿಗ್ರಾಮ್ ಮೇಳದ ಅಭಿಮಾನಿಯೊಬ್ಬರು ರಾಜಶೇಖರ ಅಡಿಗ ಅಂತ, ಅಲ್ಲ ಪ್ರಭಾಕರ ಅಡಿಗ ಅಂತ, ರಾಜಶೇಖರ ದೇವಸ್ಥಾನ ಕೋಟ, ಅವ್ರ ಹತ್ರ ನಾವಟ್ರ ಹೇಳಿ ಕಳಿಸಿ ಕೋಟದಲ್ಲಿ ಒಂದು ಮಾಣಿ ಉಂಟಂತಲ್ಲ ಅವನು ಇವತ್ತು ಆಟ ಕರ್ಕೊಂಡು ಬಾ ಅಂತ ಹೇಳಿ ನಾನು ಅಲ್ಲೋಗಿ ಚಂಡೆ ಬಾರಿಸಿ. ಆವಾಗ ಮೇಳದಲ್ಲಿ ವಾಸುದೇವ ಸಾಮುಖರು, ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರೆಲ್ಲ ಇದ್ರು, ಜಲವಳ್ಳಿಯವರು, ಮರಾಠಿಯವರು ಎಲ್ಲ ಇದ್ರು. ನಾನು ಸಾಲಿಗ್ರಾಮ್ ಮೇಳಕ್ಕೆ ಎಂಟ್ರಿ ಕೊಟ್ಟದೆ ಆವಾಗ ತಪಸ್ವಿ ತರಂಗಿಣಿ ಅಂತ ಒಂದು ಪ್ರಸಂಗ ಮಾಡ್ತಿದ್ರು ಆ ವರ್ಷ ಹೋಗಿ ಸೇರಿದ್ದು. ಆ ಮೇಳಕ್ಕೆ ಸೇರಿದ ಮೇಲೆ ಮತ್ತೆ ಹಿಂದೆ ತಿರುಗಿ ಬರಲಿಲ್ಲ.
0: ಅದೇ ಮೇಳ,
1: ಅದೇ ಮೇಳ
0: 39
1: ವರ್ಷ. ಆವಾಗ ಶೃಂಗೇರಿಯಲ್ಲಿ ಕೃಷ್ಣಾರ್ಜುನ ದ್ರೌಪದಿ ಪ್ರತಾಪ ಆದಾಗ ನಮ್ಮ ಭಾಗವತರಿಗೆ ಕ್ರಿಕೆಟಿನ ಹುಚ್ಚು ಜೋರು, ಕ್ರಿಕೆಟ್ ನೋಡೋ ಹುಚ್ಚು, ಡೇ ಅಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಆಗ್ತದಲ್ಲ ಅದನ್ನು ನೋಡ್ಲಿಕ್ಕೋಸ್ಕರ ಅವರು ಬುಡದಲ್ಲಿ ಪದ್ಯ ಹೇಳಿ ಬಂದಿದ್ದಾರೆ. ಕೃಷ್ಣಾರ್ಜುನಕ್ಕೆ ಅವರು ಪದ್ಯ ಹೇಳಿ, ಎರಡನೇ ದ್ರೌಪದಿ ಪ್ರತಾಪಕ್ಕೆ ಸದಾಶಿವ ಅಮೀನ್ ಪದ್ಯಕ್ಕೆ ಅಮೀನರು.
0: ನಿಮ್ಗೆ ಭಾಗವತರು ಸಿಕ್ಕ್ರವ?
1: ಹೌದು, ಅಲ್ಲ 13 ದಿವಸ ನಾನೊಬ್ಬನೇ ಚೆನ್ನಾಗಿ
0: ರಾಮಣ್ಣ ಬಪ್ಪಲ್ಲವರಿಗೆ
1: ನಾನೊಬ್ಬನೇ. ಆ ಅನುಭವ ಉಂಟಲ್ಲ ಭಾಗವತರೊಟ್ಟಿಗೆ ವಾರಿಸಿದ ಅನುಭವ 13 ದಿವಸ ನನಗೆ ಖುಷಿ ಕೊಟ್ಟಿತ್ತು. ಆ ಖುಷಿ ಇನ್ನು ಬರ್ಲಿಕ್ಕಿಲ್ಲ, ಹೋಯ್ತು ಬಿಡಿ. ಅದು
0: ಯಕ್ಷಗಾನಕ್ಕೆ ಸೇರಿದ್ರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ ನಿಮ್ಗೆ?
1: ಯಕ್ಷಗಾನದಿಂದ ನನಗೆ ಸಂತೃಪ್ತಿ ಉಂಟು, ಯಕ್ಷಗಾನದಿಂದ ದೇವರ ಅನುಗ್ರಹ ಸಿಕ್ಕಿದೆ, ಯಕ್ಷಗಾನದಿಂದ ಜನರ ಒಡನಾಟ ಸಿಕ್ಕಿದೆ, ಯಕ್ಷಗಾನದಿಂದ ಅಭಿಮಾನಿಗಳ ಸಂಘ ಸಿಕ್ಕಿದೆ. ಆದ್ರಿಂದ ನನಗೆ ಯಕ್ಷಗಾನವೇ ನನಗೆ ಪ್ರೀತಿ. ನನಗೆ ಅದರಿಂದ ಸಂಪತ್ತು ಸಿಕ್ಕಿದೆ, ನನ್ನ ಆರೋಗ್ಯವೂ ಒಳ್ಳೆ ರೀತಿಯಲ್ಲಿದೆ. ನಮ್ಮ ಮನೆಯವರು ಎಲ್ಲ ಯಕ್ಷಗಾನದಲ್ಲೇ ನಾವು ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದದ್ ಬಿಟ್ರೆ ನನಗೆ ಯಕ್ಷಗಾನದಲ್ಲಿ ಇಲ್ಲದೆ ಇದ್ದಿದ್ರೆ ಶಿವಾನಂದ ಎಲ್ಲಿರ್ತಿದ್ನ ಯಾರಿಗೂ ಗೊತ್ತಿರೋದಿಲ್ಲ ಇತ್ತು. ಅದರಿಂದ ಯಕ್ಷಗಾನದಿಂದ ನಂಗೆ ಎಲ್ಲವೂ ಸಿಕ್ಕಿದೆ.
0: ಈಗ ಪರಂಪರೆ ಮತ್ತು ಆಧುನಿಕತೆ, ಸಂಪ್ರದಾಯ ಮತ್ತು ಆಧುನಿಕತೆ, ಇದು ಎರಡರ ನಡುವೆ ಸಮತೋಲನ ಮಾಡ್ಕೊ ಹೋಗೋದು ಅದು ಹೇಗೆ?
1: ಅದು ಸಮತೋಲನ ಮಾಡ್ಕೊಂಡು ಹೋಗುದಂದ್ರೆ ಈಗ ಹೊಸ ಪ್ರಸಂಗಕ್ಕೆ ಇವತ್ತೀಗ ಒಂದು ಟ್ರಯಲ್ ಮಾಡ್ತಾರೆ. ಆ ಟ್ರಯಲ್ ಅಲ್ಲಿ ನಾವು ಏನು ಬಾರಿಸ್ತೇವೆ, ಏನು ಕುಣಿತೇವೆ. ಈಗ ಪ್ರಥಮ ಆಟ ಮಾಡ್ತಾರೆ, ಈಗ ಶಿರಿಯಾರದಲ್ಲಿ ನಮ್ಮ ಸಾಲಿಗ್ರಾಮ ಮೇಳದ ಆಟ ಪ್ರಥಮ ಶಿರಿಯಾರದಲ್ಲಿ
0: ವರ್ಷದ ಹೊಸ ಪ್ರಸಂಗ
1: ಎಲ್ಲ ಆಗುದು. ಅಲ್ಲಿ ನಾವು ಏನು ಸೆಟ್ಟಿಂಗ್ ಮಾಡ್ಕೊಳ್ತೇವೆ, ಅದೇ ಸೆಟ್ಟಿಂಗ್ ಒಂದು ದಿವಸ ಅದನ್ನು ಚೇಂಜ್ ಮಾಡುದಿಲ್ಲ.
0: ಇಡೀ ವರ್ಷ
1: ಹಳೆ ಪ್ರಸಂಗದಲ್ಲಾದ್ರೆ ನಾವು ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬಹುದು. ಈಗ ಸ್ಟೆಪ್ ಆಗಲಿ ಅಥವಾ ಮಾತುಗಾರರು ಹಾಗೆ ಮಾತು ಬೇರೆ ಬೇರೆ ಮಾತಾಡಬಹುದು. ಇಲ್ಲ ಆಗಲ್ಲ, ಒಂದು ಮಾತಾಡಿದ್ಕೊಳ್ಳೋ ಅದೇ ಮಾತು ಅವನ ಬಾಯಿಂದ ಬರೋಲ್ಲರಿಗೆ ಇವ್ ಕಾಯ್ತಾ ಇರ್ಬೇಕು. ಆಧುನಿಕ ಪ್ರಸಂಗದಲ್ಲಿ, ಸಾಮಾಜಿಕ ಪ್ರಸಂಗದಲ್ಲಿ, ಪೌರಾಣಿಕ ಪ್ರಸಂಗದಲ್ಲಿ ಅದಿಲ್ಲ. ಅವರಿಗೆ ಪೌರಾಣಿಕದ ಅನುಭವದ ಕಲಾವಿದರಾಗಕ್ಕೆ ಹೋಗಿ ಅವರಿಗೆ ಏನ್ ಬರ್ತದ ಇವತ್ತು ಮಾತಾಡಿದ ನಾಳೆ ಮಾತಾಡಬೇಕಂತಿಲ್ಲ, ಅದೇ ಸನ್ನಿವೇಶ ತಕ್ಕಂತೆ ಅವ್ರು ಮಾತಾಡಿದ್ರೆ ಆಯ್ತು. ಅದರಿಂದ ಅದನ್ನು ಇದನ್ನೊಂದು ಸ್ವಲ್ಪ ಸಮತೋಲನ ಮಾಡಿ ನೋಡಿದ್ರೆ ಈಗಿನ ಕಾಲಕ್ಕೆ ಪೌರಾಣಿಕ ಪ್ರಸಂಗವೇ ಅಗತ್ಯ. ಆದ್ರೆ ಮಧ್ಯ ಮಧ್ಯದಲ್ಲಿ ಈ ಊಟದೊಟ್ಟಿಗೆ ಉಪ್ಪಿನಕಾಯಿ ಅಂದಾಗೆ ಸಾಮಾಜಿಕ ಪ್ರಸಂಗ ಈಗಿನ ಪ್ರೇಕ್ಷಕರಿಗೆ ತಕ್ಕಂತೆ ಬೇಕಾಗ್ತದೆ ಅಷ್ಟೇ.
0: ಈಗ ಚಂಡೆ ಇಲ್ಲದೆ ಯಕ್ಷಗಾನ ಕಲ್ಪನೆ ಮಾಡೋಕೆ ಸಾಧ್ಯ ಇತ್ತ?
1: ಚಂಡೆ ಇಲ್ಲದೆ ಮೊದಲು ಆಗಿತ್ತಂತ ನಾನು ಕೇಳಿದ್ದೆ, ಅದ ನಾನು ನೋಡ್ಲಿಲ್ಲ ಅದನ್ನ. ಕಡೆಗೆ ಚಂಡೆ ಬಂದದಂದ್ರೆ ಚಂಡೆ ಸುತಿ ಮಾಡುದು ಇರ್ಲಿಲ್ಲ, ಎಂಥದೋ ಅಂತ ಅಂದ್ಕೊಂಡು ಬಾರಿಸ್ತಿದ್ರಂತೆ ಅವಾಗ. ಕಡೆಗೆ ಅದನ್ನ ಚಂಡೆಗೆ ನನಗೆ ಯಾರೋ ಹೇಳಿದ್ ನಾನು ಕೇಳಿ ಹಿರಿಯವರು, ಚಂಡೆಗಂತೂ ಸುತಿ ಅಂತ ಮಾಡಿ ತೋರಿಸಿದವ್ರೆ ಕೆಮ್ಮಣ್ಣ ಆನಂದ್ ಅವರು ಅಂತ, ದೊಡ್ಡ ಪ್ರಸಿದ್ಧ ಚಂಡೆ ವಾದಕರು. ಅವರು ಚಂಡೆಗೆ ಹೀಗೆ ಸುತಿ ಅಂತ ಮಾಡಿ ತೋರಿಸಿದ ಮೇಲೆ ಈಗ ಶ್ರುತಿ ಅಂತ ಆಗಿದೆ.
0: ಅವರಿಂದ ಈ ಚಂಡೆ ಈಗ ಶ್ರುತಿಬದ್ಧವಾಗಿ ಚಂಡೆ ಶುರುವಾದ್ದು.
1: ಮೊದಲು ಚಂಡೆಗೆ ಶ್ರುತಿ ಅಂತಲೇ ಇರಲಿಲ್ಲ, ಹಾಗೆ ಬಾರಿಸ್ತಿದ್ರು. ಮತ್ತೆ ಅದು ಅಲ್ಲದೆ ವೇಷ ಮಾಡ್ಕೊಂಡವ್ರೆ ಚಂಡೆ ಬಾರಿಸ್ತಿದ್ರಂತೆ ಆವಾಗ. ಬ್ರಹ್ಮಾವರ ಅನಂತ ಅಣ್ಣ ಅಂತ ಒಬ್ರು ಇದ್ದ
0: ನಂಗೆ ಗುರುಗಳು ಹೇಳದ್ ಕೇಳಿದ್ದೆ ನಾನು. ಅಂದ್ರೆ ವೇಷ ಮಾಡಿದವರೇ ಒಂದು ಇದು ಮುಸ್ಕಾಯ್ಕೊಂಡ್ಬಂದು
1: ಅದೇ ಬ್ರಹ್ಮಾವರ ಅನಂತು ಅಂತ ಒಬ್ರು ಇದ್ದಂತೆ, ಮತ್ತೊಬ್ರು ಯಾರೋ ಬ್ರಹ್ಮಾವರ ಕಿಟ್ಟ ಅನ್ನಳೆ ಯಾರೋ ಒಬ್ರು ಇದ್ದಂತೆ. ಅನಂತ ಅವ್ರದ್ದ ಹೆಸರು ಹೇಳದ್ ಕೇಳಿದ್ದೆ ನಾನು, ಅವರೊಬ್ರು ಇದ್ದಾರೆ. ಕಡೆಗೆ ಚಂಡೆಗೆ ಶುದ್ಧಿ ಅಂತ ಬಂದದ್ದು ಇವ್ರು ಬಂದ ಮೇಲೆ
0: ಕೆಮ್ಮಣ್ಣ ಆನಂದ್
1: ಆನಂದ್ ಅವ್ರು ಬಂದ್ರ ಮೇಲೆ.
0: ಈಗ ಚಂಡವಾದಕ ಒಬ್ಬ ಚಂಡವಾದಕ ಅಂತ ಹೇಳಿಸ್ಕೊಳ್ಳಿಕ್ಕೆ ಅವನಲ್ಲಿ ಇರಬೇಕಾದ ಶಿಸ್ತು ರಂಗದಲ್ಲಿ ರಂಗದ ಹೊರಗೆ ಶಿಸ್ತು ಎಷ್ಟು ಬೇಕು ಅವನಿಗೆ?
1: ಅವನಿಗೆ ರಂಗದಲ್ಲಿ ಶಿಸ್ತು ಅಂತ ಹೇಳಿದ್ರೆ, ರಂಗದಲ್ಲಿ ಒಂಚೂ ಅಸಭ್ಯವಾಗಿ ವರ್ತನೆ ಮಾಡಿದೆ, ಒಳ್ಳೆಯ ರೀತಿಯಲ್ಲಿ ಚಂಡೆ ಬಾರಿಸ್ಕೊಂಡ, ಇವ ಚಂಡೆಗಾರ ಆಗ್ಬಹುದು ಅನ್ನುವ ಹಾಗೆ ಪ್ರೇಕ್ಷಕರಿಂದ ಹೇಳಿಸ್ಕೊಂಡ್ರೆ ಅವನು ಚಂಡೆಗಾರ. ಮತ್ತೆ ಹಗಲಿಗೂ ಹಾಗೆ ಅವನು ವೈಯಕ್ತಿಕ ವಿಚಾರದಲ್ಲೂ ಹಿರಿಯವ್ರನ್ನ ಕಂಡಾಗ ತಗ್ಗಿ ಬಗ್ಗಿಯ ನಡೆಯುವುದು, ಮತ್ತೆ ಇನ್ನೊಬ್ಬರ ಹತ್ರ ನಾವು ಹೇಗೆ ಅದನ್ನು ಕೇಳ್ಕೊಳ್ಳೋದು ಆ ಸ್ವಭಾವದಿಂದ ಇದ್ರೆ, ಈಗ ನಾನೊಬ್ಬ ಚಂಡೆಗಾರ ಆಯ್ತಂತ ತಲೆ ಮೇಲೆ ಬಂದ್ರೆ ಹೋಯ್ತು
0: ಹೋಯ್ತು,
1: ಅದು ಯಾವ ಮನುಷ್ಯನಿಗೂ ಬರಬಾರ್ದು. ಅವ ಬಂದ್ರೆ ಅವ ಚಂಡೆಗಾರನೂ ಅಲ್ಲ ಏನೂ ಅಲ್ಲ, ಯಾರಿಗೂ ಅಂಥದ್ದು ಬರಲೇಬಾರ್ದು. ಅವ ಶಿಸ್ತಿನಲ್ಲಿ ಹಿರಿಯವರಿಗೆ ತಗ್ಗಿ ಬಗ್ಗೆ ನಡೆಯುದು ಅಭ್ಯಾಸ ಮಾಡಿಕೊಂಡು ಚಂಡೆಗಾರಿಗೆ ಬಗ್ಗೆ ಆಸಕ್ತಿ ಇದ್ದು ಚಂಡೆಗಾರಿಕೆ ಮಾಡಿದರೆ ಒಂದು ಒಳ್ಳೆ ಉತ್ತಮ ಚಂಡೆಗಾರ ಆಗಬಹುದು.
0: ಈಗ ನಿಮ್ಗೆ ತುಂಬಾ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಸುಮಾರು ಕಡೆ ಆಯ್ತು, ಅದರಲ್ಲಿ ಕೆಲವುದನ್ನು ನೆನಪು ಮಾಡುದಾದ್ರೆ ಯಾವ್ದೆಲ್ಲ?
1: ಈಗ ಬೊಂಬಾಯಲ್ಲಿ ಒಂದು ಸನ್ಮಾನ ಆಗಿದೆ, ಇಲ್ಲಿಗ ಬೊಂಬಾಯಲ್ಲಿ ಸನ್ಮಾನ ಮಾಡೋದಂದ್ರೆ ಅಲ್ಲಿ ಸನ್ಮಾನ ಅಂದ್ರೆ ಈ ನಮ್ಮ ಊರಿನಲ್ಲಿ ಮಾಡಿದಾಗಲ್ಲ, ಊರ್ನೋಡು ಸಸಾರ ಅಂತಲ್ಲ ಬೊಂಬಾಯಲ್ಲಿ ಆವಾಗ ಯಾರಿಗೆ ಸನ್ಮಾನ ಮಾಡೋದಾದ್ರೆ ಒಂದು ಚಿನ್ನದುಂಗರ ಹಾಕಿ ಸನ್ಮಾನ ಮಾಡು, ಚಿನ್ನದುಂಗರ ಸ್ಮರಣಿಕೆ ಶಾಲೋದೆಲ್ಲ ಇದ್ದದ್ದೇ ಅಲ್ಲ ಅದು. ಮತ್ತೆ ನನಗೆ ಇದು ಹೈದರಾಬಾದ್ನಲ್ಲಿ ಪೂಲು ಅಲಂಕಿ ಸೈರ್ ಅಂತ ಒಂದು ಕಾರ್ಯಕ್ರಮ ಆಗಿದೆ 1992 ಇಸ್ವಿಯಲ್ಲಿ, ಆವಾಗ ನಾನು ಚಂಡೆಗೆ ಹೋಗಿದ್ದೆ. ಯಕ್ಷಗಾನಕ್ಕೆ ಪ್ರಥಮ ಬಹುಮಾನ ಬಂದಿದೆ ಅಲ್ಲಿ
0: ಕಾಂಪಿಟೇಷನ್
1: ಅಲ್ಲಿ ಒಂದು ಸನ್ಮಾನ ಆಗಿದೆ. ಕಡೆಗೆ ಹೈದರಾಬಾದ್ ದುಬೈ ಅಲ್ಲೆಲ್ಲ ಸನ್ಮಾನಗಳು ಸುಮಾರಾಗಿದೆ. ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸನ್ಮಾನ ಆಗಿದೆ. ಸನ್ಮಾನಗಳೆಲ್ಲ ಆಯ್ತು ಬಿಡಿ, ಅದ ಸನ್ಮಾನದಿಂದ ವ್ಯಕ್ತಿಯೇ ಅಳಿಯುವುದಲ್ಲ, ಅವನ ಕಸುವಿನಿಂದ ಅವನ ಅಳಿಬೇಕು. ಸನ್ಮಾನ ಆಗ್ತದೆ ಹೋಗ್ತದೆ ಬಿಡಿ.
0: ಈಗ ನೀವು ಯಕ್ಷಗಾನದಿಂದಾಗಿ ಎಷ್ಟು ದೇಶಗಳನ್ನು ಸುತ್ತಿ ಬಂದ್ರಿ?
1: ನಾನು ವಿದೇಶಕ್ಕೆ ಒಂದು 3 ಸರಿ ಹೋಗಿದ್ದೆ. ಮತ್ತೆ
0: ಭಾರತದಲ್ಲಿ ಎಷ್ಟು ಸುತ್ತಿರಿ? ಇಡೀ ಭಾರತ ಸುತ್ತಿದ್ರೆ?
1: ಇಡೀ ಭಾರತ ಸುತ್ತಿದೆ.
0: ಈಗ ಇರುವ ಯುವ ಕಲಾವಿದರಿಗೆ ಮತ್ತೆ ಇನ್ನು ಮುಂದೆ ಚಂಡೆಯನ್ನು ನುಡಿಸಲಿಕ್ಕೆ ಆಸಕ್ತಿ ಇರುವವರಿಗೆ ನೀವೊಂದು ಕಿವಿ ಮಾತು ಹೇಳುವುದಾದ್ರೆ,
1: ಚಂಡೆ ಬಾರಿಸುವುದು ನುಡಿಸುವುದು ಬಡಿಯುವುದು
0: ಮೂರುಂಟು.
1: ಮೊದಲು ಕಲಿಯುವಾಗ ಬಡಿಯುವುದು, ಎರಡನೇ ಕಲಿತು ಸಾಧಾರಣ ಇದಾದ ಮೇಲೆ ಬಾರಿಸುವುದು, ಈಗ ನಮ್ಮ ಗುರುಗಳೆಲ್ಲ ನುಡಿಸುವುದು. ಈಗ ನಾನು ನುಡಿಸ್ತೇನೆ ಅಂತ ನಾನು ಹೇಳೋದಿಲ್ಲ, ನೋಡಿದವ್ರು ಹೇಳ್ತಾರೆ ನೀವು ನುಡಿಸ್ತೀರಿ ಮರ್ರೆ ಅಂತ. ನಾವು ನುಡಿಸುವುದಲ್ಲ, ಅದು ಬಾರಿಸುವುದು. ಇನ್ನು ಮನುಷ್ಯ ಸಾಯುವಲ್ಲರಿಗೂ ಕಲೀಲಿಕ್ಕೆ ಉಂಟು, ಯಕ್ಷಗಾನದಲ್ಲಾಗಲಿ ಯಾವುದೇ ರಂಗದಲ್ಲಾಗಲಿ ಅವನು ಪರಿಪೂರ್ಣತೆ ಅಂತಿಲ್ಲ, ಅವನಿಗೆ ಕಲೀಲಿಕ್ಕೆ ಇನ್ನೂ ಬೇಕಾದಷ್ಟು ಉಂಟು ಯಕ್ಷಗಾನದಲ್ಲಿ. ಆದ್ರಿಂದ ನುಡಿಸುವುದಲ್ಲ ಬಾರಿಸುವುದು. ನುಡಿಸಿಯವರು ಕೆಲವರಿದ್ದಾನೆ, ಒಂದು ಇಡಗುಂಜಿ ಕುಟ್ಟಿಯಾಜಿ ಅಂತ ಅವ್ರು ತೀರಿ ಹೋದ್ರು, ಒಂದು ರಾಮಕೃಷ್ಣ ಮಂದರ್ತಿ ಅವರು, ಮತ್ತೊಂದು ಗಜಾನ ದೇವಾಡಿಗಂತ ಇದ್ದಿದ್ದ ಅವ, ಕೆಲವರೆಲ್ಲ ಇದ್ದಾರೆ. ಅವರೆಲ್ಲ ನುಡಿಸುವವರು, ನಾವೆಲ್ಲ ಬಾರಿಸುವವರು. ಆಯ್ತಾ, ಯಾರೇ ಆಗಲಿ ಬಾರಿಸುವವನಿಗೆ ಆ ಚಂಡೆ ಬಗ್ಗೆ ಆಸಕ್ತಿ ಇದ್ದು ಅವ ಅದ್ರ ಬಗ್ಗೆ ಒಳ್ಳೆ ನಾನೊಬ್ಬ ಚಂಡೆಗಾರ ಆಗಬೇಕನ್ನುವ ಛಲ ಇದ್ದವನಿಗೆ ಚಂಡೆಗಾರ ಆಗ್ತಾನೆ. ಯಾವ ಈಗ ನಮ್ಮ ನನ್ನ ಚಂಡೆಗಾರಿಕೆಯನ್ನೇ ಕಂಡು ಸುಜನ ಹಾಲಾಡಿ ಅನ್ನುವ ಅವನಿಗೆ ದೊಡ್ಡ ಚಂಡೆಗಾರ, ಸಂತೋಷವೇ. ಈಗ ಪ್ರಜ್ವಲ ಮುಂಡಾಡಿ ಅವನು ದೊಡ್ಡ ಚಂಡೆಗಾರ. ಈಗ ಸುಮಾರು ಜನ ಹುಡುಗರು ಇದ್ದಾರೆ. ಹಾಗೆ ನಾನು ಕ್ಲಾಸ್ ಮಾಡಿದ್ದೇನೆ, ನಾನೀಗ ಯಕ್ಷಗಾನ ತರಬೇತಿ ಕೇಂದ್ರ ಮಾಡ್ತಾ ಇದ್ದೇನೆ, ಯಕ್ಷಗಾನ ಚಂಡೆ ತರಗತಿ. ಅದರಲ್ಲಿ ಕಲಿತವರು ಪನ್ನಗಮಯ್ಯ ಕುಂದಾಪುರ, ಕಡೆಗೆ ವಾಗ್ವಿಲಾಸ್ ಭಟ್ಟ, ಕಡೆಗೆ ನಿಮ್ಮ ತೆಕ್ಕಟ್ಟೆ ಕ್ಲಾಸಿಗೆ ಬರ್ತಿದ್ದ ರಾಹುಲ್, ಈಗ ಅಮೃತೇಶ್ವರ ಮೇಳದ ಅವ ಚಂಡೆಗಾರ, ಅವ ಸಚಿನ್ ಆಚಾರಿ, ಇವರೆಲ್ಲ ನನ್ನ ಹತ್ರ ಕಲಿತವರು. ಅವರೆಲ್ಲ ಒಂದು ಚಂಡೆಗಾರ ಆಗಿದ್ದಾರೆ, ಅದೇ ಸಂತೋಷದ ವಿಷಯ. ವಿಶ್ವಂಬರ ಅಲಸೆ ಅವನು ನನ್ನ ಹತ್ರ ಚಂಡೆ ಕಲ್ತಿದ್ದಾನೆ. ಇವರೆಲ್ಲ ಕಲಿತು ಚಂಡೆಗಾರರ ಆಗಿದ್ದಾರೆ, ಬಾರಿಸ್ತಾ ಇದ್ದಾರೆ. ಇನ್ನು ನೀವು ಹೇಳದಂಗೆ ನುಡಿಸುವ ಹಾಗೆ ಆಗಲಿ, ಇನ್ನು ಮುಂದೆ ಇವರೆಲ್ಲ ಹೀಗೆ ದೊಡ್ಡ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಮರ
0: ಸೊಬಗು
1: ಸೊಬಗು ಹಾಗೆ ಹಾಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ.
0: ಈಗ ನೀವು ಮೇಳದಿಂದ ನಿವೃತ್ತಿ ತಕೊಂಡು 2 ವರ್ಷ ಆಯ್ತು, ಈಗ ನೀವು ಏನ್ ಮಾಡ್ತಾ ಇದ್ದೀರಿ ಜೀವನಕ್ಕೆ?
1: ನಾನೀಗ ಜೀವನಕ್ಕೆ ಮೇಳ ಬಿಟ್ಟರು ನಿವೃತ್ತಿ ಆಗಿದ್ರು ಮನೇಲಿ ಒಂದ್ಗಳಿಗೆ ಪುರ್ಸೋತಿಲ್ಲ, ಆಟಗಳ ಕರೀತಾರೆ, ಯಾರು ಕರೀತಾರೋ ಅಲ್ಲಿಗೆ ಹೋಗುದು, ಆ ಮೇಳ ಈ ಮೇಳ ಅನ್ನೋ ಭೇದ ಇಲ್ಲ, ಯಾವ ಮೇಳದವ್ರು ಕರೀತಾರೋ ಅಲ್ಲಿ ಹೋಗಿ ಚಂಡೆ ಬರ್ಸಿ ಬರೋದು. ಮತ್ತೆ ಹೀಗೆ ಸಿನಿಮಾದ ಯಾವನಾದ್ರೂ ಬಂದ್ರೆ, ಈಗ ನಾಡಿದ ಶೂಟಿಂಗ್ ಉಂಟು, ಸಿನಿಮಾದ ಬಗ್ಗೆ ಹೀಗೆ ಓಡಾಡ್ತಾ ಇರ್ತೇನೆ. ಮತ್ತೆ ನಮ್ಮ ಜೀವನಕ್ಕೆ ಏನೂ ತೊಂದರೆ ಇಲ್ಲ, ಸುಖ ಸಂಸಾರ, ಹೆಂಡತಿ ಸುರೇಖ, ಮಗ ಶಶಿಧರ, ಮಗಳು ಸಂಧ್ಯಾ, ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ. ಮಗ ಈಗ ಗ್ರಾಫಿಕ್ ಡಿಸೈನ್ ವರ್ಕ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ, ಅವನು ಮತ್ತೆ ಸ್ಮಾಲ್ ಮೂವಿ ಎಲ್ಲ ಮಾಡ್ತಾನೆ, ಕತೆ ಬರೀತಾನೆ. ಮತ್ತೆ ಯಕ್ಷಗಾನ ಪ್ರಸಂಗ ಪೌರಾಣಿಕ ಮಾತ್ರ, ಅವನು ಸಾಮಾಜಿಕ ಬರೆಯುವುದಿಲ್ಲ, ಪೌರಾಣಿಕ ಪ್ರಸಂಗ ಬರೀತಾನೆ. ಮಗಿಬೆಟ್ಟರ ಹತ್ರ ಭಾಗವತಿಗೆ ಅಭ್ಯಾಸ ಮಾಡಿ ಭಾಗವತಿಗೆ ಮಾಡ್ತಾನೆ. ಅದರಿಂದ ಸುಖದಿಂದ ಇದ್ದೇನೆ, ಏನು ತೊಂದರೆ ಇಲ್ಲ.
0: ಒಂದು ಕೇಳೋಕ್ ಮರ್ತೋಯ್ತು ನಂಗೆ, ಅಂದ್ರೆ ಈಗಿನ ಯುವ ಪೀಳಿಗೆ, ಈ ಯುವ ಪೀಳಿಗೆ ಚಂಡವಾದಕರಿಗೆ ಅದನ್ನು ಮಾತ್ರ ವೃತ್ತಿಯಾಗಿಟ್ಟುಕೊಂಡು ಜೀವನ ನಡೆಸಲಿಕ್ಕೆ ಸಾಧ್ಯವಾ?
1: ಈಗಿನ ಕಾಲದಲ್ಲಿ ಭಾರಿ ಕಷ್ಟ, ಅವರು ಯಕ್ಷಗಾನ ಒಂದನ್ನೇ ನಂಬಿಕೊಂಡಿದ್ರೆ ಆಗುದಲ್ಲ, ಅವರು ಸೈಡ್ ಬಿಸ್ನೆಸ್ ಏನಾದರೂ ಒಂದು ಮಾಡಿಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಯಾವಾಗ ನಮಗೆ ಇದೇ ಒಂದು ಬದುಕು ಕೊಡ್ತಾ ಇದೆ ಅಂತ ಬಂದು ಬಂದು ನಾವು ಅದನ್ನು ಸಾಧಿಸ್ಕೊಂಡು ಮುಂದೆ ಹೋಗಿದ್ದೇವೆ, ಬದುಕು ಕಟ್ಕೊಂಡಿದ್ದೇವೆ. ಈಗಿನಿಂದ ಅವರಿಗೆ ಅದನ್ನು ಬದುಕು ಕಟ್ಕೊಳ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದರೂ ದೇವರ ಅನುಗ್ರಹದಿಂದ ಬದುಕು ಕಟ್ಕೊಳ್ಲಿಕ್ಕೆ ಆದರೂ ಆಗಬಹುದು. ಆದರೂ ಒಂದು ಸೈಡಿಗೆ ಏನಾದರೂ ಒಂದು ಬಿಸ್ನೆಸ್ ಅವ್ರು ಇಟ್ಟುಕೊಂಡ್ರೆ ಅನುಕೂಲ ಅಂತ ನನ್ನ ಭಾವನೆ.
0: ಅಂದ್ರೆ ಈಗ ಮುಂದೆ ಚಂಡೆಗಾರರಾಗಿ ಬರುವವರು ಒಂದು ಉಪವೃತ್ತಿಯನ್ನು ಇಟ್ಟುಕೊಳ್ಬೇಕು,
1: ಇಟ್ಟುಕೊಂಡ್ರೆ ಒಳ್ಳೇದು,
0: ಒಳ್ಳೇದು,
1: ಒಳ್ಳೇದು ಅಂತ ಅಷ್ಟೇ.
0: ಯಕ್ಷ ಸಮಾಗಮದಲ್ಲಿ ಇಷ್ಟು ಹೊತ್ತುವರೆಗೆ ಮಾತಾಡಿದ ಶಿವಣ್ಣ, ಶಿವಾನಂದ ಕೋಟ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ನಿಮಗೂ ನಮಸ್ಕಾರ.
0: ಸರಿ ಕೇಳುಗರೆ, ಇಷ್ಟು ಹೊತ್ತಿನ ತನಕ ಪ್ರಸಿದ್ಧ ಚಂಡವಾದಕರಾದ ಶಿವಾನಂದ ಕೋಟ ಅವರೊಟ್ಟಿಗೆ ಯಕ್ಷ ಸಮಾಗಮದಲ್ಲಿ ಮಾತಾಡ್ತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತೇನೆ. ನಾನು ಸಾತ್ಯಕಿ ಪಂಜಿಗಾರ್, ಯಕ್ಷ ಸಮಾಗಮದಲ್ಲಿ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.
2: ಯಕ್ಷ ಸಮಾಗಮದಲ್ಲಿ ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಯಕ್ಷಗಾನ ಪದ್ಯಗಳು.

ఉండదు. జందదీం తలయూరి నిందో అజమనెదు

ಹಿಂದು ಗಂಭೀರ ಆನಂದ ನಿಧಿ ಶರಣಗನ ಮಂದಾರ ವಾಣಿಜ ಚಂದ್ರ ಶತ ಸಂಕಾಶ ತಂದೆ ನೀ

আমার পথে যেন করে মন্মতরি পুরহরণ বরত পব

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.